ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹೆರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಆಶ್ವಯುಜ ಮಾಸದ 13ನೇ ದಿನ, ಅಂದರೆ 2026ನೇ ಇಸವಿ, ಅಕ್ಟೋಬರ್ ತಿಂಗಳ 5ನೇ ತಾರೀಖು ಸೋಮವಾರ. ಈಗ ಸಮಯ 5:56:45. ಪ್ರಿಯ ಶ್ರೋತೃಗಳಿಗೆಲ್ಲ ಶ್ರುತಿ ಸಂಜೀವ ಹಾರೈಸುವ ಶುಭೋದಯ. ಶುಭ ನುಡಿ. ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಚಿನ್ನವೂ ಮಾಯೆಯಲ್ಲ, ನಮ್ಮ ಮನಸ್ಸಿನಲ್ಲಿರುವ ಆಸೆಯೇ ನಿಜವಾದ ಮಾಯೆ. ಹೀಗೆಂದಿದ್ದಾರೆ ಅಲ್ಲಮ ಪ್ರಭು.

ಆಕಾಶವಾಣಿ ಮಡಿಕೇರಿ, ಸಮಯ 6:05. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಶ್ರೋತೃಗಳೇ, ಈ ಬೆಳಗ್ಗೆ 6:10 ದೀಪಾಮೃತ ಅರಿವಿಗೊಂದು ಹಂತ, 6:11 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಡಾಕ್ಟರ್ ವೀಣಾ ಬಿರಾದರ್ ಅವರಿಂದ ಚಿಂತನ, 6:35 ರೈತರಿಗೆ ಸಲಹೆ,

ನಲವತ್ತಕ್ಕೆ ನುಡಿಯ ಬೆಡಗು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. 7:15 ಭಾವಗೀತೆಗಳು, 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಡ್ರೈ ಫ್ರೂಟ್ಸ್ ಸೇವನೆಯ ಪ್ರಯೋಜನಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಮಿಶ್ರ ಮಾಧುರ್ಯ, ಇದು ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಮತ್ತು ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಕುರಿತ ಸರಣಿ ಕಾರ್ಯಕ್ರಮ. 9:45 ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಇಂದು ಬೆಳಗ್ಗೆ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಳವಿಕಾ ಕಣ್ಣನ್ ಅವರ ಗಾಯನ ಕೇಳಲಿದ್ದೀರಿ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಬಜಾನ. 11:00 ಕನ್ನಡ ಚಿತ್ರಗೀತೆಗಳು. 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದಿಂದ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಅನುಸಂಧಾನ ಕುರಿತು ನವದೆಹಲಿಯ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾನದ ಪೂರ್ವ ನಿರ್ದೇಶಕರಾದ ಡಾ ರಾಘವೇಂದ್ರ ರಾವ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಅಗ್ರಿ ಉಡಾನ್ ಯೋಜನೆ ಕುರಿತು ಮಾಹಿತಿ. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಸ್ತುತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 2:40 ಕನ್ನಡ ಚಿತ್ರಗೀತೆಗಳು. 4:00 ನೈದಿಲೆ ಗಾದೆ ಘಮ ಪ್ರಸ್ತುತಿ ಎಂ ಶಕುಂತಲಾ. 4:30 ಜನಪದ ಗೀತೆಗಳನ್ನು ಆಲಿಸುವಿರಿ. 5:00 ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:10 ಗೀತಸುಧೆ. 6:51 ಕೃಷಿರಂಗ, ಇದರಲ್ಲಿ ಪೋಷಕಾಂಶಗಳು ನಷ್ಟವಾಗದಂತೆ ಅಡುಗೆ ಮಾಡುವ ಕ್ರಮ ಮತ್ತು ಪೂರಕ ಶಿಶು ಆಹಾರ ತಯಾರಿಕಾ ಕ್ರಮ ಕುರಿತು ಡಾ ಎಸ್ಎಂ ಸವಿತಾ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಬಳಿಕ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. ಇಂದು ರಾತ್ರಿ 7:20 ಸುದ್ದಿ ಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್. ಕೇಳುವರೆ ಇಂದು ರಾತ್ರಿ 8:30 ಗಜಲ್ಸ್, 9:15 ಜನಪದ ಗೀತೆಗಳು, 9:30 ಕನ್ನಡ ಚಿತ್ರಗೀತೆಗಳು, ರಾತ್ರಿ 10:00 ಕಾಡುವ ಹಾಡುಗಳು. ಇದು ಕನ್ನಡ ಹಾಗೂ ಹಿಂದಿಯ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಮಾತ ಅರಿವಿಗೊಂದು ಹಂತ.
1: ಕುದಿಯುವ ನೀರಿನಲ್ಲಿ ಮುಖ ಕಾಣಿಸುವುದಿಲ್ಲ, ಕುದಿಯುವ ಮನಸ್ಸಿಗೆ ಹಿತ ಕಾಣಿಸುವುದಿಲ್ಲ. ಪ್ರೇಮಚಂದ್.
0: ದೀಪಾಮೃತ ಅರಿವಿಗೊಂದು ಹಂತ.

ದೀಪಾಮೃತ ಅರಿವಿಗೊಂದು ಹಂತ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:11:30. ಶ್ರೋತೃಗಳೇ, ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಬಸವಣ್ಣನವರ ವಚನ. ಸೆಟ್ಟಿ ಎಂಬೆನೆ ಸಿರಿಯಾಳನ, ಗಾಯಕರು ಸಂಗೀತ ಕಟ್ಟಿ.

ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಕೇಳಿ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿಯವರ ರಚನೆ ಶಂಭುವೇ ನಿನ್ನ.

ಕಾರ್ಯಕ್ರಮದ ಕೊನೆಯಲ್ಲಿ ಭಗಂಡೇಶ್ವರ ಸ್ವಾಮಿನ ಪಾದನಾಗ್ಯಾನ ಮಾಡೋಣ. ಇದು ಯು ಆರ್ ರುಕ್ಮಿಣಿಯವರ ರಚನೆ. ಈ ಗೀತೆಯನ್ನು ಹಾಡಿದ್ದಾರೆ ಹರ್ಷ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:30 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ವೀಣಾ ಬಿರಾದಾರ್ ಅವರಿಂದ.
1: ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಅಮರ ಗೀತೆಯ ಮೂಲಕ ಅಖಂಡ ಕರ್ನಾಟಕದ ಕನಸನ್ನ ಎಲ್ಲರಲ್ಲಿ ಮೂಡಿಸಿ ಕನ್ನಡಿಗರಲ್ಲಿ ನಾಡಾಭಿಮಾನದ ಕಿಚ್ಚು ಹೊತ್ತಿಸಿದ ಧೀಮಂತ ಚೇತನ ಹುಯಿಲಗೋಳ ನಾರಾಯಣರಾಯರು. ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ಹಗಲಿರುಳು

ಶ್ರಮಿಸಿದವರು. ಎಲ್ಲ ಕನ್ನಡಿಗರನ್ನು ತಮ್ಮ ಪ್ರಬುದ್ಧ ಸಾಹಿತ್ಯದ ಮೂಲಕ ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಒಂದುಗೂಡಿಸಿದವರು ಹುಯಿಲಗೋಳ್ ನಾರಾಯಣರಾಯರು. ಮೈಸೂರು ಪ್ರಾಂತ್ಯ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಂದು ಪ್ರತ್ಯೇಕವಾಗಿ ಹರಿದು ಹಂಚಿ ಹೋಗಿದ್ದ ಎಲ್ಲಾ ಕನ್ನಡಿಗರನ್ನ ಒಂದುಗೂಡಿಸಿದ ಧೀಮಂತ ಚೇತನ ನಾರಾಯಣರಾಯರು. ಅಕ್ಟೋಬರ್ 4, 1884 ಕೃಷ್ಣರಾವ್ ಹಾಗೂ ಬಹಿಣಕ್ಕ ಎಂಬ ದಂಪತಿಗಳ ಮಗನಾಗಿ ಗದಗ್ ಜಿಲ್ಲೆಯ ಹುಯಿಲಗೋಳ್ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನ ಗದಗಿನಲ್ಲಿ ಪೂರೈಸಿದ ನಾರಾಯಣರಾಯರು ಪ್ರೌಢ ಶಿಕ್ಷಣವನ್ನ ಗೋಕಾಕ್ ಮತ್ತು ಧಾರವಾಡದಲ್ಲಿ ಪಡೆದುಕೊಂಡರು.

0: ಅಕ್ಟೋಬರ್ 4, 1884 ಕೃಷ್ಣರಾವ್ ಹಾಗೂ ಬಹಿಣಕ್ಕ ಎಂಬ ದಂಪತಿಗಳ ಮಗನಾಗಿ ಗದಗ್ ಜಿಲ್ಲೆಯ ಹುಯಿಲ್ಗೋಳ್ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನ ಗದಗಿನಲ್ಲಿ ಪೂರೈಸಿದ ನಾರಾಯಣರಾಯರು ಪ್ರೌಢ ಶಿಕ್ಷಣವನ್ನ ಗೋಕಾಕ್ ಮತ್ತು ಧಾರವಾಡದಲ್ಲಿ ಪಡೆದುಕೊಂಡರು. ಉನ್ನತ ವ್ಯಾಸಂಗಕ್ಕಾಗಿ ಪುಣೆಯ ಫರ್ಗ್ಯೂಸನ್ ಕಾಲೇಜನ್ನ ಸೇರಿದ ನಾರಾಯಣರಾಯರ ಬದುಕು ಅಲ್ಲಿಯೇ ಒಂದು ಮಹತ್ತರ ತಿರುವನ್ನ ಪಡೆಯಿತು. ಬಾಲಗಂಗಾಧರ ತಿಲಕ್ಕರ ರಾಷ್ಟ್ರೀಯ ವಿಚಾರಧಾರೆಗಳು, ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವಗಳು ಇವರ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿದವು. ಅಲ್ಲಿನ ಸಾಂಸ್ಕೃತಿಕ ವಾತಾವರಣವೂ ಸಹ ಇವರಲ್ಲಿ ಅಡಗಿದ್ದ ಒಬ್ಬ ಪ್ರತಿಭಾವಂತ ಲೇಖಕನನ್ನು ಮತ್ತು ನಾಟಕಕಾರರನ್ನು ಜಾಗೃತಗೊಳಿಸಿತು. ಮೊದಲಿಗೆ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು. ಬರವಣಿಗೆಯ ಮೇಲಿದ್ದ ಅಪಾರ ಸೆಳೆತದಿಂದಾಗಿ ನಾರಾಯಣರಾಯರು ಬಹಳಷ್ಟು ನಾಟಕಗಳನ್ನು ಹಾಗೂ ಕಾವ್ಯಗಳನ್ನು ರಚಿಸಿದ್ದು ಶಿಕ್ಷಕರಾಗಿದ್ದಾಗಲೇ. ವರಕವಿ ಡಾಕ್ಟರ್ ದರಾ ಬೇಂದ್ರೆಯವರು ಹುಯಿಲ್ಗೋಳ್ ನಾರಾಯಣರಾಯರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. ಕಲಿಯುವಾಗಲೇ ತನ್ನ ಶಿಷ್ಯ ಬೇಂದ್ರೆಯವರಲ್ಲಿದ್ದ ಅಸಾಧಾರಣ ಕಾವ್ಯ ಪ್ರತಿಭೆ ಹಾಗೂ ಭಾಷಾ ಪ್ರೌಢಿಮೆಯನ್ನ ಗುರುತಿಸಿದ ಹುಯಿಲ್ಗೋಳ್ ನಾರಾಯಣರಾಯರು ಬೇಂದ್ರೆಯವರನ್ನು ಬರೆಯುವಂತೆ ಪ್ರೇರೇಪಿಸಿದರು. ತಮ್ಮ ವೃತ್ತಿಯ ಪಥವನ್ನ ಬದಲಿಸಿದ ನಾರಾಯಣರಾಯರು ಮುಂಬೈಗೆ ತೆರಳಿ ಕಾನೂನು ಪದವಿಯನ್ನ ಪಡೆದುಕೊಂಡು ಗದಗಕ್ಕೆ ತೆರಳಿ 1911 ವಕೀಲಿ ವೃತ್ತಿಯನ್ನ ಆರಂಭಿಸಿದರು. ಮೂಲತಃ ನಾಟಕಕಾರರಾದ ನಾರಾಯಣರಾಯರು ಕಾಲ್ಪನಿಕ, ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ನಾಟಕಗಳನ್ನು ರಚಿಸಿ ಪ್ರದರ್ಶಿಸಿದರು. ನಾಟಕ ಸಂಘಗಳನ್ನು ಕಟ್ಟಿ ಸಮಾಜ ಸುಧಾರಣೆಯ ಹಾಗೂ ಪರಿವರ್ತನೆಯ ನಾಟಕಗಳನ್ನು ಬರೆಯುತ್ತಾ ಸಾಂಸ್ಕೃತಿಕ ನಾಯಕರಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು. ವಜ್ರಮುಕುಟ, ಕನಕವಿಲಾಸ, ಪ್ರೇಮಾರ್ಜುನ, ಮೋಹಹರಿ, ಅಜ್ಞಾತವಾಸ, ಸಂಗೀತ ಕುಮಾರ ರಾಮಚರಿತ, ವಿದ್ಯಾರಣ್ಯ, ಭಾರತ ಸಂಧಾನ, ಸ್ತ್ರೀಧರ್ಮ ರಹಸ್ಯ, ಪತಿತೋದ್ಧಾರ ಹೀಗೆ 10 ಹಲವಾರು ಪ್ರಸಿದ್ಧ ಕೃತಿಗಳನ್ನು ನಾರಾಯಣರಾಯರು ರಚಿಸಿದರು. ನಾಟಕಗಳ ಪ್ರದರ್ಶನದಿಂದ ದೊರೆತ ಗೌರವ ಧನವನ್ನ ಪ್ರೌಢಶಾಲೆಯನ್ನು ನಿರ್ಮಿಸಲು ವಿನಿಯೋಗಿಸಿದ್ದು ಇವರ ಶಿಕ್ಷಣ ಪ್ರೇಮಕ್ಕೊಂದು ದೊಡ್ಡ ನಿದರ್ಶನವಾಗಿದೆ. ಇವರು ರಚಿಸಿದ ಉದಯವಾಗಲಿ ಚಲುವ ಕನ್ನಡ ನಾಡ ಗೀತೆಯು ಅಂದು ಕರ್ನಾಟಕ ಏಕೀಕರಣ ಚಳುವಳಿಯ ಅಧಿಕೃತ ಮಂತ್ರವಾಗಿ ಕರ್ನಾಟಕ ರಾಜ್ಯದ ನಾಡಗೀತೆಯೆಂದೇ ಖ್ಯಾತಿಯನ್ನ ಪಡೆದಿತ್ತು. ಕನ್ನಡ ನಾಡಿನ ಅಸ್ಮಿತೆಯನ್ನು ಹೃದಯಂಗಮವಾಗಿ, ಮನೋಜ್ಞವಾಗಿ, ಜನಮಾನಸಕ್ಕೆ ಮುಟ್ಟುವ ರೀತಿಯಲ್ಲಿ ರಚಿಸಿದ ಹೆಗ್ಗಳಿಕೆ ನಾರಾಯಣರಾಯರದ್ದು. ತಮ್ಮ ಲೇಖನೀಯ ಶಕ್ತಿಯಿಂದ ಕರುನಾಡಿಗೆ ಹೊಸ ಚೈತನ್ಯ ನೀಡಿದ ಯುಗ ಪುರುಷರು ನಾರಾಯಣರಾಯರು. ನಾಡು, ನುಡಿ, ಶಿಕ್ಷಣ, ಸಾಮಾಜಿಕ ಕ್ಷೇತ್ರಕ್ಕೆ ಇವರ ಕೊಡುಗೆ ಅನನ್ಯ. ಸಮಾಜ ಸುಧಾರಣೆಯ ತೀವ್ರ ಹಂಬಲ ಹೊಂದಿದ್ದ ಇವರು ಜನರಲ್ಲಿ ಕ್ರಾಂತಿಕಾರಿ ಆಲೋಚನೆಗಳನ್ನು ಬಿತ್ತಿದರು. 1956 ನವೆಂಬರ್ 1 ಏಕೀಕರಣ ದಿನದಂದು ರಾಷ್ಟ್ರಪತಿಗಳಾದ ಡಾ ರಾಜೇಂದ್ರ ಪ್ರಸಾದ್ ಅವರ ಸಮ್ಮುಖದಲ್ಲಿ ಉದಯವಾಗಲಿ ಗೀತೆಯನ್ನು ಹಾಡಿದಾಗ ರಾಷ್ಟ್ರಪತಿಗಳು ಸ್ವತಃ ನಾರಾಯಣರಾಯರನ್ನು ವೇದಿಕೆ ಮೇಲೆ ಕರೆದು ಗೌರವಿಸಿದರು. ಕನ್ನಡ ರಂಗಭೂಮಿಯ ದ್ರೋಣಾಚಾರ್ಯರಾಗಿ, ಪ್ರಸಿದ್ಧ ನಾಟಕಕಾರರಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಕನ್ನಡಾಭಿಮಾನಿಯಾಗಿ ನಾರಾಯಣರಾಯರ ಹೆಸರು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದ್ದು. ಕನ್ನಡ ಕುಲಕೋಟಿಯಲ್ಲಿ ಚೈತನ್ಯದ ಹೊಳೆಯನ್ನೇ ಹರಿಸಿದ ಧೀಮಂತ ಸಾಂಸ್ಕೃತಿಕ ಶಿಲ್ಪಿಯಾದ ಇವರ ಬದುಕು, ಬರಹ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ.
1: ವೀಣಾ ಬಿರಾದಾರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:15. ಶ್ರೋತೃಗಳೇ, ಈಗ ರೈತರಿಗೆ ಸಲಹೆ.
3: ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ಭತ್ತ ಬೆಳೆಯುವಂತಹ ಪ್ರದೇಶದಲ್ಲಿ ಪ್ರತಿ ಎಕರೆಗೆ ಬೇಸಾಯ ಸಾಮಗ್ರಿಗಳು ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ಬಿತ್ತನೆ ಬೀಜ ಪ್ರತಿ ಎಕರೆಗೆ 25-30 ಕಿಲೋಗ್ರಾಂ ಬೇಕಾಗುತ್ತೆ. ಇನ್ನು ಕಾಂಪೋಸ್ಟ್ ಅಥವಾ ಹಸಿರೆಲೆ ಗೊಬ್ಬರ 6 ಟನ್ ಬೇಕು, 1 ಎಕರೆಗೆ ನಾನು ಹೇಳ್ತಾ ಇರೋದು. ಸಾರಜನಕ 30 ಕಿಲೋಗ್ರಾಂ ಬೇಕು, ರಂಜಕ 30 ಕಿಲೋಗ್ರಾಂ ಬೇಕಾಗುತ್ತೆ, ಪೊಟ್ಯಾಷ್ 36 ಕಿಲೋಗ್ರಾಂ.

0: ಬೇಕು. ಸತುವಿನ ಸಲ್ಫೇಟ್ 8 ಕಿಲೋಗ್ರಾಂ ಬೇಕಾಗುತ್ತೆ. ಬೀಜದ ಆಯ್ಕೆ ಮತ್ತು ಬೀಜೋಪಚಾರ ಮಾಡುವಂತಹ ವಿಧಾನ ಹೇಗಪ್ಪ ಅಂದರೆ, ಪ್ರತಿ ಎಕರೆಗೆ ಶಿಫಾರಸು ಮಾಡಿದ 25-30 ಕಿಲೋಗ್ರಾಂ ಭತ್ತದ ಬೀಜವನ್ನು ತೆಗೆದುಕೊಂಡು 4 ಲೀಟರ್ ನೀರಿಗೆ 1 ಕಿಲೋ ಉಪ್ಪನ್ನು ಬೆರೆಸಿ ಗಟ್ಟಿ ಮತ್ತು ಜೊಳ್ಳು ಬೀಜಗಳನ್ನು ಬೇರ್ಪಡಿಸಬೇಕು. ಪ್ರತಿ ಎಕರೆಗೆ ಶಿಫಾರಸು ಮಾಡಿದ 25-30 ಕಿಲೋಗ್ರಾಂ ಭತ್ತದ ಬೀಜಗಳನ್ನು ತೆಗೆದುಕೊಂಡು 4 ಲೀಟರ್ ನೀರಿನಲ್ಲಿ 1 ಕಿಲೋ ಉಪ್ಪನ್ನು ಬೆರೆಸಿ ಅದರಲ್ಲಿ ಅದ್ದಿ ಗಟ್ಟಿ ಮತ್ತು ಜೊಳ್ಳು ಬೀಜಗಳನ್ನು ಬೇರ್ಪಡಿಸಬೇಕು. ಗಟ್ಟಿಯಾದ ಬೀಜಗಳನ್ನು ಬೇರ್ಪಡಿಸಿದ ನಂತರ 2-3 ಬಾರಿ ತಣ್ಣೀರಿನಲ್ಲಿ ತೊಳೆದು ಸುಮಾರು 8-24 ಗಂಟೆಗಳ ಕಾಲ ಬಿತ್ತನೆ ಬೀಜವನ್ನು ನೀರಿನಲ್ಲಿ ನೆನೆಸಬೇಕು. ನೆನೆಸಿದ ಬೀಜಗಳನ್ನು ನೀರಿನಿಂದ ತೆಗೆದು ಎಕರೆಗೆ ಬೇಕಾದ 25-30 ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 100-120 ಗ್ರಾಂ ಕಾರ್ಬನ್ಡೇಜಿಮ್ ಎಂಬ ಶಿಲೀಂದ್ರನಾಶಕವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸಬೇಕು. ಈ ರೀತಿ ಬೀಜೋಪಚಾರ ಮಾಡಿದ ಬಿತ್ತನೆ ಬೀಜವನ್ನು ಒಂದು ಚೀಲದಲ್ಲಿ ಗಟ್ಟಿಯಾಗಿ ಕಟ್ಟಿ ಮೊಳಕೆ ಒಡಲಿಕ್ಕೆ ಇಟ್ಟು ಅನಂತರ ಸಸಿ ಮಡಿಗೆ ಉಪಯೋಗಿಸಬೇಕು. ಸಸಿ ಮಡಿ ತಯಾರಿಕೆ ಹೇಗೆ ಮಾಡಬೇಕಪ್ಪ ಅಂದರೆ, ಸಸಿ ಮಡಿ ಪ್ರದೇಶವನ್ನು ಚೆನ್ನಾಗಿ ಕೆಸರು ಮಾಡಿ ನಂತರ ಸಮ ಮಾಡಿಕೊಳ್ಬೇಕು. ನೀರು ಹಾಯಿಸಲಿಕ್ಕೆ ಏರ್ಪಾಡು ಮಾಡಿ ನಂತರ ಹೆಚ್ಚಾದ ನೀರನ್ನು ಹೊರತೆಗಿಲಿಕ್ಕೆ ಕಾಲುವೆಯನ್ನು ಮಾಡಿಕೊಳ್ಬೇಕು. ಪ್ರತಿ 100 ಚದುರ ಮೀಟರ್ ಪ್ರದೇಶಕ್ಕೆ 1 ಕಿಲೋಗ್ರಾಂ ಸಾರಜನಕ ಮತ್ತು 0.4 ಕಿಲೋಗ್ರಾಂ ರಂಜಕ ಮತ್ತು 0.5 ಅಂತಂದರೆ 0.5 ಕಿಲೋಗ್ರಾಂ ಪೊಟ್ಯಾಶ್ ಒದಗಿಸುವಂತಹ ರಾಸಾಯನಿಕ ಗೊಬ್ಬರಗಳನ್ನು 250 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಣ್ಣಿನಲ್ಲಿ ಬೆರೆಸಿ ಮಿಶ್ರಣ ಮಾಡಬೇಕು. ಜೊತೆಯಲ್ಲಿ ಪ್ರತಿ 100 ಚದುರ ಕಿಲೋಮೀಟರ್ ಪ್ರದೇಶಕ್ಕೆ 300 ಗ್ರಾಂ ಸತುವಿನ ಸಲ್ಫೇಟನ್ನು ಕೂಡ ಮಿಶ್ರಣ ಮಾಡಬೇಕು. ಮೊಳಕೆಯೊಡೆದ ಬೀಜೋಪಚಾರ ಮಾಡಿದ ಬಿತ್ತನೆ ಬೀಜವನ್ನು ಪ್ರತಿ ಚದರ್ ಮೀಟರ್ಗೆ 50-70 ಗ್ರಾಂನಂತೆ ಬೀಜಗಳನ್ನು ಬಿತ್ತಬೇಕು. ಇದಕ್ಕಿಂತ ಹೆಚ್ಚಾಗಿ ಬಿತ್ತನೆ ಮಾಡಿದರೆ ಸಸಿಗಳು ದುರ್ಬಲ ಆಗ್ತವೆ. ಈ ಸಸಿ ಮಡಿಯನ್ನು ಮೊದಲು ಕೆಲವು ದಿನಗಳವರೆಗೆ ಒಣಗದಂತೆ ಎಚ್ಚರ ವಹಿಸಬೇಕು. ಈ ಸಮಯದಲ್ಲಿ ಸಸಿ ಮಡಿಗೆ ಹೆಚ್ಚಿನ ಪ್ರಮಾಣದ ನೀರನ್ನು ಒದಗಿಸಬಾರದು. ಸಸಿಗಳು 1 ಅಂಗುಲ ಎತ್ತರ ಬೆಳೆದಾಗ ತೆಳುವಾಗಿ ನೀರನ್ನು ಕೊಡ್ತಾ ಇರಬೇಕು. ಸಸಿಗಳನ್ನು ನಾಟಿ ಮಾಡುವ 6 ದಿನಗಳಿಗೆ ಮುಂಚೆ ಪ್ರತಿ 100 ಚದುರ ಮೀಟರ್ಗೆ 0.3-0.6 ಕಿಲೋಗ್ರಾಂ ಸಾರಜನಕವನ್ನು ಒದಗಿಸುವ ರಾಸಾಯನಿಕ ಗೊಬ್ಬರಗಳನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಬಿತ್ತನೆಯಾದ 20-25 ದಿನಗಳಲ್ಲಿ ಸಸಿಗಳು ನಾಟಿ ಮಾಡಲಿಕ್ಕೆ ಸಿದ್ಧ ಆಗ್ತವೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಇಂದು ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪೋಷಕಾಂಶಗಳು ನಷ್ಟವಾಗದಂತೆ ಅಡುಗೆ ಮಾಡುವ ಕ್ರಮ ಮತ್ತು ಪೂರಕ ಶಿಶು ಆಹಾರ ತಯಾರಿಕಾ ಕ್ರಮ ಕುರಿತು ಡಾ. SM ಸವಿತಾ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:40. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹೆರ್ಟ್ಸ್. ನುಡಿಯ ಬೆಡಗು, ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಕೇಳಿ ಕಾರ್ಯಕ್ರಮ ನುಡಿಯ ಬೆಡಗು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡು.

0: ಸರ್ವರಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
1: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ನುಡಿಯ ಬೆಡಗು ಕನ್ನಡದ ಆಪ್ತ ಸಂಗತಿಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಏನಿರಬಹುದು ಅಂತ ನೀವು ಅಂದಾಜು ಮಾಡಿದ್ದೀರೋ ಅದೇ ಇರುತ್ತೆ. ನೀವು ಅಂದಾಜಿಸಿರುವ ಹಾಗೆ ನುಡಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಇದು. ನುಡಿ ಅಂದರೆ ಬರೀ ಮಾತಲ್ಲ, ಭಾಷೆ, ಸಾಹಿತ್ಯ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳ ಪರಿಚಯವನ್ನು ಮಾಡ್ತಾ ಹೋಗೋಣ. ಭಾಷೆ ಇಲ್ಲದಿದ್ದರೆ ಏನಾಗ್ತಿತ್ತು, ಏನಾಗ್ತಿತ್ತು, ಜಗತ್ತೆಲ್ಲ ಮೂಕವಾಗಿರ್ತಿತ್ತು ಅಂತ ಅನಿಸುತ್ತೆ. ಭಾಷೆ ಇಲ್ಲದೆ, ಮಾತಿಲ್ಲದೆ ಹೇಗಪ್ಪ ಭಾವನೆಗಳನ್ನು ಹಂಚಿಕೊಳ್ಳೋದು, ಈ ಕಣ್ಣಲ್ಲಿ ಭಾವನೆಗಳನ್ನು ತೋರಿಸುವಂಥದ್ದು ಅದೆಲ್ಲ ಹೇಳ್ತೀವಿ. ಆದಾಗ್ಯೂ ಸಹ ನಮ್ಮ ಮಾತನ್ನು ಹೇಳದೇ ಇದ್ದರೆ ನಮ್ಮ ಮನಸ್ಸಿನ ಭಾಷೆ ಹೇಗೆ ಅರ್ಥ ಆಗುತ್ತೆ? ಮಾತಿಲ್ಲದಿದ್ದರೆ ಬದುಕು ಅದೆಷ್ಟು ನೀರಸ ಮತ್ತು ಅದೆಷ್ಟು ದುರ್ಬರ ಅನಿಸುತ್ತೆ ಅಲ್ವಾ? ಹಾಗಾಗಿ ವ್ಯವಹರಿಸೋದು, ಮಾತಾಡೋದು, ಹಾಡೋದು, ಅರ್ಥ ಮಾಡ್ಕೊಳ್ಳೋದು, ಓದೋದು, ಅದನ್ನು ಮತ್ತೊಬ್ಬರಿಗೆ ಹೇಳೋದು, ಇದೆಲ್ಲ ಸಾಧ್ಯ ಆಗಿದ್ದು ಭಾಷೆಯಿಂದ. ಭಾಷೆ ಇಲ್ಲದಿದ್ದರೆ ಏನಾಗ್ತಿತ್ತು ಅಂದರೆ ಇಡೀ ಜಗತ್ತು ಕತ್ತಲಾಗಿರ್ತಿತ್ತು. ಭಾಷೆ ಇರೋದಕ್ಕೇ ಸಾಹಿತ್ಯ, ಕಲೆ, ಸಂಸ್ಕೃತಿ, ಪರಂಪರೆ, ವಿಜ್ಞಾನ ಅಷ್ಟೇ ಅಲ್ಲ, ಈ ಇಡೀ ಜೀವನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿದ್ದು, ಸಾಧನೆ ಮಾಡಲಿಕ್ಕೆ ಆಗಿದ್ದು, ಈ ಜೀವನವನ್ನು ಸುಂದರ ಮಾಡಿಕೊಂಡಿದ್ದು ಭಾಷೆಯಿಂದ. ಸ್ನೇಹಿತರೆ, ಈ ಕಾರ್ಯಕ್ರಮ ಬರೀ ಭಾಷೆಗಷ್ಟೇ ಅಲ್ಲ, ಕನ್ನಡ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಶಾಸನಗಳು, ಶಿಲ್ಪಕಲೆ ಇವೆಲ್ಲವನ್ನು ಒಳಗೊಂಡು ಒಂದು ಪರಿಚಯಾತ್ಮಕ ಕಾರ್ಯಕ್ರಮ ಆಗಿರುತ್ತೆ. ಮನುಷ್ಯ ಯಾವಾಗ ಹುಟ್ಟಿದ್ನೋ ಆವಾಗಲೇ ಭಾಷೆ ಹುಟ್ಟಿತು. ಅದು ಕನ್ನಡ ಅಲ್ಲದೆ ಇರಬಹುದು. ಹಾಗೆ ಭಾಷೆ ಹುಟ್ಟಿದಾಗಲೇ ಸಾಹಿತ್ಯ ಹುಟ್ಟಿರುತ್ತೆ. ಆದರೆ ಅದು ಎಷ್ಟೋ ಶತಮಾನಗಳ ಕಾಲ ಗ್ರಂಥಸ್ಥ ರೂಪದಲ್ಲಿ ಇರಲಿಲ್ಲ, ಯಾಕಂದರೆ ಲಿಪಿ ಇರಲಿಲ್ಲ. ಹಾಗಾಗಿ ಸಾಹಿತ್ಯ ಬಾಯಲ್ಲಿತ್ತು, ಹಾಡಿನ ರೂಪದಲ್ಲಿ, ಕಥೆಯ ರೂಪದಲ್ಲಿ ಬಾಯಿಂದ ಬಾಯಿಗೆ ಹರಿದಾಡ್ತಾ ಇತ್ತು. ಅದನ್ನೇ ಜನಪದ ಸಾಹಿತ್ಯ ಅಂತ ಕರಿತೀವಿ. ಜನ ಮತ್ತು ಪದ, ಜನರ ಪದ. ಜನಪದ ಸಾಹಿತ್ಯ ಯಾವಾಗಿಂದ ಇದ್ದಿರಬಹುದು ಅನ್ನೋದಕ್ಕೆ ನಮಗೆ ಹಲವಾರು ಉಲ್ಲೇಖಗಳು ಸಿಗ್ತವೆ. 2nd ಶತಮಾನದ ತಮಿಳು ಗ್ರಂಥ ಶಿಲಪ್ಪದಿಗಾರಂನಲ್ಲಿ ನೀಲಗಿರಿಯ ಕನ್ನಡತಿಯರ ಕುಣಿತದ ಹಾಡಿನ ಬಗ್ಗೆ ವಿವರಣೆ ಸಿಗುತ್ತೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ತ್ರಿಪದಿಗಳ ಬಗ್ಗೆ ಉಲ್ಲೇಖ ಇದೆ. 8ನೇ ಶತಮಾನದ ಶಾಸನಗಳಲ್ಲಿ ಓವನಿಗೆ ಮತ್ತು ಒನಕೆ ಹಾಡು ಇವುಗಳ ಬಗ್ಗೆ ವಿವರಣೆಗಳಿವೆ. 9ನೇ ಶತಮಾನದ ಜನಪದ ಪ್ರಕಾರಗಳಾದ ಬೆದಂಡೆ, ಚತ್ತಾಣಗಳ ಬಗ್ಗೆ ವಿವರಣೆ ಸಿಗುತ್ತೆ. ಸಾಹಿತ್ಯದ ವಿಷಯಕ್ಕೆ ಬಂದರೆ ನಮಗೆ ಮೊದಮೊದಲು ಪಕ್ಕಾ ಖಚಿತ ದಾಖಲೆ ಸಿಗೋದು ಶಾಸನಗಳಲ್ಲಿ. ಹಾಗಾಗಿ ಶಾಸನಗಳು ಭಾಷೆಯ ಮೇಲೆ ಬೆಳಕು ಬೀರ್ತವೆ. ಮೌರ್ಯರ ಕಾಲದ ಶಾಸನಗಳು ಹೆಚ್ಚಾಗಿ ಪ್ರಾಕೃತ ಭಾಷೆಯಲ್ಲಿ, ಕದಂಬರ ಕಾಲದ ಶಾಸನಗಳು ಸಂಸ್ಕೃತ ಭಾಷೆಯಲ್ಲಿ ಹೆಚ್ಚಾಗಿ, ಹಾಗೆ ಬಾದಾಮಿ ಚಾಲುಕ್ಯರ ಕನ್ನಡ ಸಂಸ್ಕೃತ ಎರಡೂ ಸಮಸಮ ಭಾಷೆಗಳಲ್ಲಿ, ಬಾದಾಮಿ ಚಾಲುಕ್ಯರ ಶಾಸನಗಳಲ್ಲಿ ನಾವು ಕನ್ನಡ ಮತ್ತು ಸಂಸ್ಕೃತವನ್ನು ಕಾಣ್ತೀವಿ. ಅನಂತರದ ಶಾಸನಗಳಲ್ಲಿ ಕನ್ನಡವನ್ನು ಹೆಚ್ಚಾಗಿ ಕಾಣ್ತೀವಿ. ಬದಲಾವಣೆ ಭಾಷೆಯ ಜೀವಂತಿಕೆಗೆ ಸಾಕ್ಷಿ. ಇಲ್ಲದಿದ್ದರೆ ನಾವಿನ್ನೂ ಪೂರ್ವದ ಹಳಗನ್ನಡದ ಕಾಲದಲ್ಲೇ ಇರ್ತಿದ್ವಿ ಅಂತ ಅನಿಸುತ್ತೆ. ಕನ್ನಡ ಭಾಷೆಯ ಪ್ರಾಚೀನತೆಯ ಬಗ್ಗೆ ವಿದ್ವಾಂಸರಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಇವೆ. ಕೆಲವರು 2nd ಶತಮಾನ ಅಂತ ಅಂದರೆ, ಇನ್ನು ಕೆಲವರು 3nd ಶತಮಾನದಷ್ಟು ಹಳೆಯದು ಅಂತಾರೆ. ಅದೇನೇ ಇರಲಿ, 2000 ವರ್ಷಗಳಷ್ಟು ಹಳೆಯ ಇತಿಹಾಸ ನಮ್ಮ ಕನ್ನಡ ಭಾಷೆಗೆ ಇದೆ. ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ. ಇದನ್ನ ನೃಪತುಂಗನ ಆಸ್ಥಾನದ ಕವಿ ಶ್ರೀ ವಿಜಯ ಬರೆದದ್ದು ಕ್ರಿಸ್ತಶಕ 840ರಲ್ಲಿ. ಕ್ರಿಸ್ತಶಕ 450ರ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದು ಹಾಸನ ಜಿಲ್ಲೆಯ ಹಲ್ಮಿಡಿ ಎನ್ನುವಂತಹ ಗ್ರಾಮದಲ್ಲಿ ದೊರೆತದ್ದು. 7ನೇ ಶತಮಾನದಲ್ಲಿ ದೊರೆತ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದಲ್ಲಿ ದೊರೆತ ತ್ರಿಪದಿ ಬಹಳ ಪ್ರಸಿದ್ಧವಾದದ್ದು. ಸಾಧುಗೆ ಸಾಧು,

0: மாதுர்யங்கே மாதுர்யன் பாதிப்ப கலிகே கலியுக விபரீதன் மாதவனீதன் பெறனல்ல. ಇದೊಂದು ವೀರಗೀತೆ. ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಅನೇಕ ಮತಧರ್ಮಗಳು, ಸಂಸ್ಕೃತ ಭಾಷೆ ಮತ್ತು ರಾಜಾಶ್ರಯಗಳು ಪ್ರೇರಕ ಶಕ್ತಿಗಳಾಗಿದ್ದವು. ಕವಿರಾಜ ಮಾರ್ಗಕಾರ ಹೇಳುವ ಹಾಗೆ, ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರವಿಚಾರಮಂ ಪರಧರ್ಮಮಂ, ಅಂದರೆ ಪರಧರ್ಮ ಪರರ ವಿಚಾರಗಳನ್ನು ಸಹಿಸಿಕೊಳ್ಳುವ ಗುಣವನ್ನು ಕಸವರಕ್ಕೆ ಅಂದರೆ ಚಿನ್ನಕ್ಕೆ ಹೋಲಿಸಿದ್ದಾನೆ. ಕವಿರಾಜ ಮಾರ್ಗ ಅದೊಂದು ಲಕ್ಷಣ ಗ್ರಂಥವಾಗಿದ್ದರೂ ಸಹ ಅದರಲ್ಲಿ ಕನ್ನಡ ನಾಡಿಗೆ ಸಂಬಂಧಿಸಿದಂತೆ, ನುಡಿಗೆ ಸಂಬಂಧಿಸಿದಂತೆ, ಜನರಿಗೆ ಸಂಬಂಧಿಸಿದಂತೆ ಅನೇಕ ವಿವರಣೆಗಳು ದೊರೆಯುತ್ತವೆ. ಕನ್ನಡ ನಾಡಿಗೆ ಸಂಬಂಧಪಟ್ಟದ್ದು ಅಂದರೆ, ಕಾವೇರಿಯಿಂದ ಮಾ ಗೋದಾವರಿ ವರೆಮಿರ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ. ಹಾಗೆ ಜನರ ಬಗ್ಗೆ ಹೇಳ್ತಾ, ಸುಭಟರ್ಕಳ್ ಕವಿಗಳ್ ಸುಪ್ರಭುಗಳ್ ಚಲ್ವರ್ಕಳ್ ಅಭಿಜನರ್ಕಳ್ ಅಭಿಮಾನಿಗಳ್ ಅತ್ಯುಗ್ರರ್ ಗಂಭೀರ ಚಿತ್ತರ್ ವಿವೇಕಿಗಳ್ ನಾಡವರ್ಗಳ್ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತಮತಿಗಳ್ ಅಂತ ಹೇಳ್ತಾರೆ. ಅಂದರೆ ಕನ್ನಡದ ಜನರು ಕವಿಗಳು, ಸುಪ್ರಭುಗಳು, ಚಂದ ಇರುವಂಥವರು, ಅಭಿಮಾನಿಗಳು, ವೀರಾವೇಶಕ್ಕೆ ಸಂಬಂಧಿಸಿದರೆ ಉಗ್ರರು, ಗಂಭೀರ ಚಿತ್ತದವರು, ವಿವೇಕಿಗಳು ಆಗಿರ್ತಾರೆ. ಹಾಗೆ ಅವರು ಕುರಿತು ಓದದೆಯೂ ಕಾವ್ಯ ಪ್ರಯೋಗವನ್ನು ಮಾಡುವಷ್ಟು ಪರಿಣಿತಿಯನ್ನು ಹೊಂದಿರುವಂಥವರು ಅಂತ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳೋಣ. ಕಾರ್ಯಕ್ರಮದ ಕುರಿತಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಬರೆದು ತಿಳಿಸಬಹುದು. ವಿಳಾಸ: ನಿಲಯದ ನಿರ್ದೇಶಕರು, ನುಡಿಯ ಬೆಡಗು ವಿಭಾಗ, ಆಕಾಶವಾಣಿ, ಮಡಿಕೇರಿ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ನುಡಿಯ ಬೆಡಗು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕಾರ್ಯಕ್ರಮ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
3: ಸರ್ಪ್ರೈಸ್ ಗಿಫ್ಟ್
2: ಓಪನ್ ಮಾಡು.
3: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
2: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:49:20.
4: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
6: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ಶ್ರೋತೃಗಳೇ, ಈಗ ಕೆಲವೊಂದು ಪ್ರಕಟಣೆಗಳು.
7: ಸರ್ಕಾರದಿಂದ ಶಾಸನಬದ್ಧ ಅನುಮತಿ ಪಡೆದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಪೂರ್ಣ ಅವಧಿಯಲ್ಲಿ ಒಂದು ಬಾರಿಗೆ ಪ್ರೋತ್ಸಾಹಧನ ಅಥವಾ ಉತ್ತೇಜನವನ್ನು ನೀಡಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಕೂಡಲೇ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 31 ಅಂದರೆ ಇದೇ ತಿಂಗಳ 31 ತಾರೀಖು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯು ಪದವಿ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ ಅರೆಭಾಷೆ ಸಾಹಿತ್ಯ ಸ್ಪರ್ಧೆಯನ್ನ ಏರ್ಪಡಿಸಿದೆ. ಅರೆಭಾಷೆ ಲೇಖನ ಹಾಗೂ ಅರೆಭಾಷೆ ಕವನ ಹೀಗೆ ಎರಡು ವಿಭಾಗದಲ್ಲಿ ಸ್ಪರ್ಧೆಗಳನ್ನು ನಡೆಸಲಾಗುವುದು. ಪದವಿ ವಿದ್ಯಾರ್ಥಿಗಳಿಗೆ ಲೇಖನ ಸ್ಪರ್ಧೆಯ ವಿಷಯ ಅರೆಭಾಷೆ ಅಂದು ಇಂದು ನಾಳೆ, ಕವನ ಸ್ಪರ್ಧೆಯ ವಿಷಯ ಸಂಬಂಧಂಗ. ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಲೇಖನ ಸ್ಪರ್ಧೆ ವಿಷಯ ಅರೆಭಾಷೆ ಸಂಸ್ಕೃತಿನ ಪೊರ್ಲು, ಕವನ ಸ್ಪರ್ಧೆಯ ವಿಷಯ ಬೊದ್ಕ. ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಗುವುದು. ಸ್ಪರ್ಧೆಯಲ್ಲಿ ಭಾಗವಹಿಸಲು ಎಲ್ಲರಿಗೂ ಮುಕ್ತ ಅವಕಾಶ ಇರುವುದು. ಒಬ್ಬರು ಒಂದು ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಬೇಕು ಮತ್ತು ತಮ್ಮ ಅತ್ಯುತ್ತಮ ಆಯ್ಕೆಯ ಒಂದು ಲೇಖನ ಅಥವಾ ಕವನ ಕಳುಹಿಸಬೇಕು. ಒಬ್ಬರೇ ಒಂದಕ್ಕಿಂತ ಹೆಚ್ಚು ಲೇಖನ ಅಥವಾ ಬರಹಗಳನ್ನು ಕಳುಹಿಸಿದರೆ ಅವುಗಳನ್ನು ಅನರ್ಹಗೊಳಿಸಲಾಗುವುದು. ವಿದ್ಯಾರ್ಥಿಗಳು ತಮ್ಮ ಹೆಸರು, ವಿಳಾಸ, ಕಾಲೇಜು ಮತ್ತು ತರಗತಿಯನ್ನು ಸ್ಪಷ್ಟವಾಗಿ ನಮೂದಿಸಿ ಬರಹಕ್ಕೆ ತಮ್ಮ ಕಾಲೇಜಿನ ಪ್ರಾಂಶುಪಾಲರ ಸಹಿ ಮತ್ತು ಸೀಲ್ ಹಾಕಿಸಿ ಕಳುಹಿಸಬೇಕು. ಪ್ರಾಂಶುಪಾಲರ ಸಹಿ ಇಲ್ಲದ ಬರಹಗಳನ್ನು ಸ್ಪರ್ಧೆಗೆ ಪರಿಗಣಿಸಲಾಗುವುದಿಲ್ಲ. ಹಾಗೆಯೇ ಲೇಖನವು ಕನಿಷ್ಠ 1,000 ಶಬ್ದಗಳು ಮತ್ತು ಗರಿಷ್ಠ 1,100 ಶಬ್ದಗಳನ್ನು ಒಳಗೊಂಡಿರಬೇಕು. ಕವನಗಳು 16 ಸಾಲಿಗಿಂತ ಮಿಕ್ಕಿರಬಾರದು. ಲೇಖನಗಳನ್ನು ಕಳುಹಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 10 ತಾರೀಕು ಅಂದರೆ ಇದೇ ತಿಂಗಳ 10 ತಾರೀಕು. ಕೈಬರಹದಲ್ಲಿ ಕಳುಹಿಸುವುದಾದರೆ ಕಾಗದದ ಒಂದೇ ಮಗ್ಗುಲಿನಲ್ಲಿ 4 ಬದಿಗಳಲ್ಲಿ ಸಾಕಷ್ಟು ಮಾರ್ಜಿನ್ ಬಿಟ್ಟು ಚಿತ್ತು ಇಲ್ಲದಂತೆ ಸ್ಫುಟವಾಗಿ ಬರೆದು ಕಳುಹಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 6362 5226677 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು.

ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಡೆಹರಾಡೂನ್. ಇಲ್ಲಿಗೆ 2027ನೇ ಸಾಲಿನ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಯನ್ನು ಡಿಸೆಂಬರ್ 2026ರಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮುಖಾಂತರ ನಡೆಸಲಾಗುವುದು ಎಂದು ತಿಳಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆರ್ಐಎಂಸಿ ವೆಬ್ಸೈಟ್ನಲ್ಲಿ ಮಾಹಿತಿ ಲಭ್ಯವಿದೆ ಎಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಪ್ರಕಟಣೆಗಳನ್ನು ಕೇಳಿದಿರಿ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: 8:55 ಇನ್ನೀಗ ದೆಹಲಿ ಕೇಂದ್ರದಿಂದ ಸಂಸ್ಕೃತ ವಾರ್ತೆ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಅದ್ಯ ನವದೆಹಲ್ಯಾಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಿಟ್ಜರ್ಲ್ಯಾಂಡ್ ದೇಶಸ್ಯ ರಾಷ್ಟ್ರಪತಿನಾ ಗಾಯ ಪಾರ್ಮೇಲಿನ್ ಇತ್ಯನೇನ ಸಹ ದ್ವಿಪಕ್ಷೀಕ ಚರ್ಚಾಂ ಕರಿಷ್ಯತಿ. ರಾಷ್ಟ್ರಪತಿಃ ಪಾರ್ಮೇಲಿನಃ ಅದ್ಯ ಪ್ರಾತಃ ವರಿಷ್ಠೈಃ ಅಧಿಕಾರಿಭಿಃ ವ್ಯಾಪಾರನೇತೃಭಿಃ ಚ ಯುತೇನ ಉಚ್ಚಸ್ತರೀಯ ಪ್ರತಿನಿಧಿಸಂಘೇನ ಸಹ ಭಾರತಸ್ಯ ತ್ರಿದಿವಸೀಯಾಯಾಂ ಅಧಿಕಾರಿಕ ಯಾತ್ರಾಯಾಂ ಆಗಮಿಷ್ಯತಿ.

ಪಾಂಡಿ ಸುಂದರ ಅವರ ಪತ್ನಿ ಶಾಂತಿಯವರು ನಿನ್ನೆ ನಿಧನರಾದರು. 66 ವರ್ಷ ಪ್ರಾಯದ ಪಾಂಡಿ ಶಾಂತಿ ತವರು ಮನೆ ನಂಗಾರು. ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಅಳಮೇಂಗಡ ರಾಜು ಕರಂಬಯ್ಯ ಇಂಗ ನಿನ್ನಂದು ಮರಣಪಟ್ಟಿತು. ಸರೋಜಾ ಎಂಗಡ ಒಡಿಯ 69 ಪೈತ್ರ ಅಳಮೇಂಗಡ ರಾಜು ಕರಂಬಯ್ಯ ಇಂಡ ಆಕಿರಿ ಕಾರ್ಯ ಇಂದು ಪೊಲಾಕ 9 ಗಂಟೆಗೆ ಬೆಂಗಳೂರಲ್ಲಿ ನಡಪ. ಪರಕಟ್ಟಗೇರಿ ಗ್ರಾಮದ ನೆಲ್ಲಿರ ಪೌತಿ ಅಣ್ಣು ಪೆಮ್ಮಯ್ಯ ಎಂಗಡ ಪೊಣ್ಣು ರುಕ್ಮಿಣಿ ರಾಧಾ ಅಯ್ಯಂಗ ತಾಂಡ 70 ಬಯತ್ಲ ನಿನ್ನಾಂದು ಮರಣಪಟ್ಟಿತ್ತು. ನೆಲ್ಲಿರ ರುಕ್ಮಿಣಿ ರಾಧಾ ಅಂಡ್ ಆಕಿರಿ ಕಾರ್ಯ ಇಂದು ಅಯ್ಯಂಗಡ ಸ್ವಗ್ರಾಮದ್ಲು ನಡಪ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:02 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೆ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
4: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಷ್ಟ್ರಮಟ್ಟದ ಇನ್ಸ್ಪೈರ್ ಅವಾರ್ಡ್, ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ ಜಿಲ್ಲೆಯ 7 ವಿದ್ಯಾರ್ಥಿಗಳು ಆಯ್ಕೆ. ವನ್ಯಜೀವಿ ಸಪ್ತಾಹ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ. ಮೈಸೂರು ದಸರಾ ಉದ್ಘಾಟನೆಗೆ ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳಿಗೆ ಅಧಿಕೃತ ಆಮಂತ್ರಣ. ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ

0: ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಇಂಡಿಯಾ ಜಂಟಿಯಾಗಿ ಆಯೋಜಿಸುವ ಎನ್ಎಲ್ಇಪಿಸಿ ನ್ಯಾಷನಲ್ ಲೆವೆಲ್ ಎಕ್ಸಿಬಿಷನ್ ಅಂಡ್ ಪ್ರಾಜೆಕ್ಟ್ ಕಾಂಪಿಟೀಷನ್, ರಾಷ್ಟಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ್ ಜಿಲ್ಲೆಯ 7 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ಗದಗ್ ಜಿಲ್ಲೆ ಉಪನಿರ್ದೇಶಕ ಆರ್ಎಸ್ ಬುರುಡಿ ಮಾರ್ಗದರ್ಶಿ ಶಿಕ್ಷಕರನ್ನು ಹಾಗೂ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಈ ಕುರಿತು ಒಂದು ವರದಿ.
1: ರಾಷ್ಟ ರಾಜಧಾನಿ ಹೊಸದಿಲ್ಲಿಯಲ್ಲಿ ಈ ತಿಂಗಳ 12ನೇ ತಾರೀಖಿನಿಂದ 3 ದಿನಗಳ ಕಾಲ ರಾಷ್ಟೀಯ ಮಟ್ಟದಲ್ಲಿ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ನಡೆಯಲಿದೆ. ಮಕ್ಕಳ ಕಲ್ಪನೆಯನ್ನು ಕೇವಲ ಮಾದರಿಯಾಗಿ ಉಳಿಸದೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ನವೀನ ಆವಿಷ್ಕಾರವಾಗಿ ರೂಪಿಸುವ ವೇದಿಕೆಯೇ ಇನ್ಸ್ಪೈರ್ ಮಾನಕ್. ಪ್ರೇರಿತ ಸಂಶೋಧನೆಗಾಗಿ ವಿಜ್ಞಾನದಲ್ಲಿ ನಾವೀನ್ಯತೆ ಅನ್ವೇಷಣೆ, ತನ್ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಮತ್ತು ನವೀನ ಆವಿಷ್ಕಾರಗಳ ಮನೋಭಾವ ಬೆಳೆಸುವುದು ಮುಖ್ಯ ಉದ್ದೇಶ. ಮಾನಕ್ ಎಂದರೆ ಮಿಲಿಯನ್ ಮೈಂಡ್ಸ್ ಅಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಡ್ಜ್. ರಾಷ್ಟಮಟ್ಟಕ್ಕೆ ಆಯ್ಕೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸಿದ ತಮ್ಮ ನವೀನ ಮಾದರಿಗಳನ್ನು ಪ್ರದರ್ಶಿಸಲಿದ್ದಾರೆ. ವಿದ್ಯಾರ್ಥಿಯ ಆವಿಷ್ಕಾರದಲ್ಲಿ ಹೊಸತನ, ಸಾಮಾಜಿಕ ಉಪಯುಕ್ತತೆ, ಪರಿಸರ ಸ್ನೇಹಿ ಗುಣ, ಬಳಕೆದಾರ ಸ್ನೇಹಿತ್ವ, ಪ್ರಸ್ತುತ ಲಭ್ಯ ಪರಿಹಾರಗಳಿಗಿಂತ ಹೆಚ್ಚಿನ ಪ್ರಯೋಜನ ಹಾಗೂ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವ ಸಾಧ್ಯತೆ ಆಧಾರದ ಮೇಲೆ ಈ ಮಾದರಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಗದುಗಿನ ಎಸ್ಎಂ ಕೃಷ್ಣನಗರದ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 12ರ ವಿಜ್ಞಾನ ಶಿಕ್ಷಕ ಹಾಗೂ ಮಾರ್ಗದರ್ಶಕರಾದ ಮಂಜಪ್ಪ ಕೆ ಹುಯಿಲ್ಗೋಳ್.
2: ಸ್ಕೂಲ್ ಜೋನ್ ಆಟೋಮೆಟಿಕ್ ಸ್ಪೀಡ್ ಬ್ರೇಕರ್ ಅಂತೇಳಿ ಅಂದ್ರೆ ಶಾಲಾ ಪ್ರದೇಶದಲ್ಲಿ ಆಟೋಮೆಟಿಕ್ ಸ್ಪೀಡ್ ಬ್ರೇಕರ್ ಅನ್ನ ನಾವು ಇಲ್ಲಿ ತಯಾರು ಮಾಡಿದ್ದೇವೆ. ಟ್ರಾಫಿಕ್ ಸಿಗ್ನಲ್ಸ್ ಗಳನ್ನು ಬಳಸಿದ್ದೇವೆ, ಸೆನ್ಸಾರ್ ಗಳನ್ನು ಬಳಸಿದ್ದೇವೆ. ಸುರಕ್ಷಿತವಾಗಿ ಶಾಲಾ ಪಕ್ಕದಲ್ಲಿರ್ತಕ್ಕಂಥ ರಸ್ತೆ ಒಳಗೆ ಯಾವುದೇ ಅಪಘಾತ ಆಗಬಾರದು ಮಕ್ಕಳಿಗೆ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ. ಇನ್ನೊಂದು ಮಾದರಿಯನ್ನ ತಯಾರಿಸಿದ್ದೇವೆ, ಅದು ಮಿಡ್ ಡೇ ಮೀಲ್ಸ್ ಸೇಫ್ಟಿ ಚೆಕ್ ಪರ್ ಸ್ಕೂಲ್ ಅಂತೇಳಿ. ಬಿಸಿ ಊಟ ತಯಾರಿಕೆಯಲ್ಲಿ ಸ್ಪೆಷಲ್ ಕಂಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಟೆಂಪರೇಚರ್ ರೆಗ್ಯುಲೇಟರ್ ಅಂತೇಳಿ ಒಂದು ಯಂತ್ರವನ್ನು ಅಳವಡಿಸಿದ್ದೇವೆ. ಜೊತೆಗೆ ಕೊಳೆತಿರ್ತಕ್ಕಂಥ ಪದಾರ್ಥದಿಂದ ಬರ್ತಕ್ಕಂಥ ಮೀಥೇನ್ ಗ್ಯಾಸ್ ಡಿಟೆಕ್ಷನ್ ಸೆನ್ಸಾರ್ ಅಂತೇಳಿ ಅದನ್ನು ಅಳವಡಿಸಿದ್ದೇವೆ. ಎಲೆಕ್ಟ್ರಿಸಿಟಿ ರೆಗ್ಯುಲೇಟರ್ ಕೂಡ ನಾವು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ಹಿಂಗಾಗಿ ಹೆಚ್ಚು ಸುರಕ್ಷಿತವಾಗಿರ್ತಕ್ಕಂಥ, ಶುಚಿ ರುಚಿಯಾಗಿರ್ತಕ್ಕಂಥ, ಸುರಕ್ಷಿತವಾಗಿರ್ತಕ್ಕಂಥ ಆಹಾರವನ್ನು ನಾವು ಇಲ್ಲಿ ಕೊಡಲು ಅವಕಾಶ ಆಗತೈತಿ. ಎರಡೂ ಮಾದರಿಗಳು ಅಕ್ಟೋಬರ್ 12, 13, 14ರಂದು ನವದೆಹಲಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯಿಂದ ಈ ಮಾದರಿಗಳು ಪ್ರದರ್ಶನಗೊಳ್ಳುತ್ತಿದ್ದೇವೆ. ಹಾಗಾಗಿ ನಮಗೆ ತುಂಬಾ ಸಂತೋಷಕರ ವಿಷಯ ಮತ್ತು ಹೆಮ್ಮೆಯ ವಿಷಯವಾಗಿದೆ.
0: ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ವನ್ಯಜೀವಿ ಸಪ್ತಾಹ 2026ರ ಅಂಗವಾಗಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಜರುಗಿತು. ಬಂಡೀಪುರ ಸಫಾರಿ ಕ್ಯಾಂಪಸ್ನಲ್ಲಿ 37 ಜನ ಸಫಾರಿ ಸಿಬ್ಬಂದಿ ಹಾಗೂ 12 ಜನ ಶ್ವಾನದಳದ ಸಿಬ್ಬಂದಿ ಶ್ರಮದಾನ ಮಾಡಿದರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶುಭಂ ಸಿಂಗ್ ತನ್ವರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುನೀಲ್ ಹಾಗೂ ಗೋಪಾಲಸ್ವಾಮಿ ಬೆಟ್ಟವಲಯದ ಅರಣ್ಯಾಧಿಕಾರಿ ಸತೀಶ್ ಪಾಲ್ಗೊಂಡಿದ್ದರು. ಮೆಲುಕಾಮನಹಳ್ಳಿ ಆವರಣದಲ್ಲಿ 15 ಜನ ಅರಣ್ಯ ಸಿಬ್ಬಂದಿ ಸ್ವಚ್ಛತಾ ಶ್ರಮದಾನ ಮಾಡಿದರು. ಗೋಪಾಲಸ್ವಾಮಿ ಬೆಟ್ಟದ ಪ್ರವೇಶ ದ್ವಾರದಿಂದ 10 ಕಿಲೋಮೀಟರ್ ಮ್ಯಾರಥಾನ್ ನಡೆಯಿತು. 120ಕ್ಕೂ ಅಧಿಕ ಓಟಗಾರರು ವನ್ಯಜೀವಿ ಜನಜಾಗೃತಿ ಓಟದಲ್ಲಿ ಭಾಗವಹಿಸಿದ್ದರು. ಮೈಸೂರು ದಸರಾ ಉದ್ಘಾಟಿಸಲು ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳನ್ನು ಮೈಸೂರು ಜಿಲ್ಲಾಧಿಕಾರಿ ಹಾಗೂ ದಸರಾ ಮಹೋತ್ಸವದ ವಿಶೇಷಾಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ ಉತ್ಸವದ ಸ್ವಾಗತ ಸಮಿತಿ ಸದಸ್ಯರೊಂದಿಗೆ ಶ್ರೀಮಠಕ್ಕೆ ತೆರಳಿ ಅಧಿಕೃತ ಆಮಂತ್ರಣ ನೀಡಿ ಆಹ್ವಾನಿಸಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್, ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವರ್ಣಿತ್ ನೇಗಿ ಉಪಸ್ಥಿತರಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ 2026 ಈ ತಿಂಗಳ 11ನೇ ತಾರೀಕು ವಿಧಿವತ್ ಉದ್ಘಾಟನೆಯಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಿಗೆ ತಲುಪಿದ ಅಭಿವೃದ್ಧಿಯ ಹಾದಿಯ ಕುರಿತು ಒಂದು ನೋಟ. ಈಶಾನ್ಯ ಭಾರತ ಅಭಿವೃದ್ಧಿಯಿಂದ ದೂರ ಉಳಿದಿದ್ದಕ್ಕೆ ಕಾರಣ ಭೂಪ್ರದೇಶವಲ್ಲ, ದೂರವೇ ಕಾರಣ ಎಂದು ಹೇಳುತ್ತಾ ಬಂದ ನಿರ್ಲಕ್ಷ್ಯ ಧೋರಣೆ. ಬ್ರಾಡ್ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗೂನ್ ತಲುಪಿದವು. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಕಾರ್ಯಾರಂಭಗೊಂಡು ಮಿಜೋರಾಂನ ರಾಜಧಾನಿ ಐಜ್ವಾಲ್ ರೈಲು ಜಾಲಕ್ಕೆ ಸಂಪರ್ಕಗೊಂಡಿತು. ಜಮ್ಮು ಕಾಶ್ಮೀರದ ಕಥೆ ಇನ್ನೂ ದೀರ್ಘ. ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲು ಮಾರ್ಗ ಪೂರ್ಣಗೊಳ್ಳಲು 28 ವರ್ಷಗಳೇ ಬೇಕಾದವು. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಗಳಲ್ಲಿ ಒಂದಾದ ಚೆನಾಬ್ ಸೇತುವೆ ಸೇರಿದಂತೆ ಅತ್ಯಂತ ಸವಾಲಿನ ಭೌಗೋಳಿಕ ಪ್ರದೇಶಗಳನ್ನು ದಾಟಿ ಈ ಯೋಜನೆ ಪೂರ್ಣಗೊಂಡಿತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಭಾರತ ಟಿಬೆಟ್ ಸಹಯೋಗ ಮಂಚ್ ಹಾಗೂ ಟಿಬೆಟ್ ಪರ ಹೋರಾಟದ ಕೋರ್ ಗ್ರೂಪ್ ನಿಕಟಪೂರ್ವ ರಾಷ್ಟ್ರೀಯ ಸಹ ಸಂಯೋಜಕ ಅಮೃತ್ ಜೋಶಿ.
1: ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅನ್ನೋದು ಇವತ್ತು ಸಂಪರ್ಕದ ಅಭಿವೃದ್ಧಿಯ ವಿಕಾಸದ ಒಂದು ಹೊಸ ಪರಿಭಾಷೆಯಾಗಿದೆ. ಗಡಿಭಾಗದ ಕೊನೆಯ ಹಳ್ಳಿವರೆಗೂ ಕೂಡ ಯಾವುದಾದ್ರೂ ಒಂದು ಮಾದರಿಯ ಸಂಪರ್ಕ ಅಲ್ಲಿ ಸ್ಥಾಪಿತವಾದಲ್ಲಿ ಅದು ಆ ಪ್ರದೇಶವನ್ನ ದೇಶದ ಮುಖ್ಯವಾಹಿನಿಯ ಜೊತೆ ಜೋಡಿಸೋದ್ರಲ್ಲಿ ಬಹಳ ದೊಡ್ಡದ ಪಾತ್ರವನ್ನ ಅದು ನಿರ್ವಹಿಸುತ್ತೆ. ಡಿಜಿಟಲ್ ಸಂಪರ್ಕಕ್ಕೂ ಕೂಡ ಇವತ್ತು ಅದನ್ನು ಬಳಸಬೇಕಾಗಿದೆ. ಜನರನ್ನ ಅವಕಾಶಗಳೊಂದಿಗೆ, ಗ್ರಾಮಗಳನ್ನು ಮಾರುಕಟ್ಟೆಯೊಂದಿಗೆ, ಅಥವಾ ಯುವಕರಿಗೆ ಹೊಸ ಉದ್ಯೋಗದ ಅವಕಾಶ ಇರಬಹುದು ಅಥವಾ ಶಿಕ್ಷಣದ ಅವಕಾಶ ಇರಬಹುದು ಅಥವಾ ದೇಶದ ಇತರ ಭಾಗಗಳ ಜನರನ್ನ ಈ ಪ್ರದೇಶಗಳನ್ನ ಅಥವಾ ಈ ಪ್ರದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಅಲ್ಲಿ ಪ್ರವಾಸೋದ್ಯಮ ಬೆಳೆಸೋ ದೃಷ್ಟಿಯಲ್ಲಿರಬಹುದು. ಈ ರೀತಿ ಆರ್ಥಿಕತೆಗೆ ಹೊಸ ಅವಕಾಶಗಳನ್ನು ಜೋಡಿಸುವಂತಹ ಜೀವನಾಡಿಗಳಾಗಿ ಇವತ್ತು ಈ ಕನೆಕ್ಟಿವಿಟಿ ರೈಲ್ ಇರಬಹುದು, ರಸ್ತೆ ಇರಬಹುದು, ಸೇತುವೆಗಳಿರಬಹುದು ಅಥವಾ ಡಿಜಿಟಲ್ ಸಂಪರ್ಕ ಇರಬಹುದು ಇವತ್ತು ಕಾರ್ಯನಿರ್ವಹಿಸುತ್ತೆ. ಈಶಾನ್ಯ ಭಾರತದ ಆ ಒಂದು ಕಠಿಣವಾದಂತಹ ಭೌಗೋಳಿಕ ಪರಿಸ್ಥಿತಿಯ ನಡುವೆ ಕೂಡ ಇವತ್ತು ರೈಲು ಮತ್ತು ರಸ್ತೆಯ ಸಂಪರ್ಕ ವಿಸ್ತಾರ ಆಗ್ತಿರೋದು ಎಲ್ಲ ದೃಷ್ಟಿಯಲ್ಲೂ ಕೂಡ ಬಹಳ ಮಹತ್ವವನ್ನು ತೋರಿಸುತ್ತೆ. ಫಲಿತಾಂಶ ಏನಂದ್ರೆ ದೂರ ಕಡಿಮೆ ಆದಂತೆ ಅವಕಾಶಗಳು ಹೆಚ್ಚುತ್ತವೆ, ಹೂಡಿಕೆಗಳು ಬರ್ತವೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ಪ್ರವಾಸೋದ್ಯಮ ಬೆಳೆಯುತ್ತೆ, ವ್ಯಾಪಾರ ಬೆಳೆಯುತ್ತೆ. ಮುಖ್ಯವಾಗಿ ಆ ಭಾಗದ ಜನರಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ತಮ್ದು ಕೂಡ ಪಾಲಿದೆ ಅನ್ನೋದೊಂದು ಒಂದು ಸ್ಪಷ್ಟವಾದಂತಹ ಒಂದು ಕಲ್ಪನೆ ಜನರಲ್ಲೂ ಕೂಡ ಬರುತ್ತೆ. ಇದು ವಿಕಸಿತ ಭಾರತಕ್ಕೆ ಬಹಳ ದೊಡ್ಡದಾದಂತಹ ಒಂದು ಹೆಜ್ಜೆ ಆಗಿದೆ.
0: ಶಿಕ್ಷಕರೊಂದಿಗೆ ನಿಂತು ವೃತ್ತಿಯ ಸ್ಥಾನಮಾನ ಉನ್ನತೀಕರಿಸೋಣ, ನಮ್ಮ ಭವಿಷ್ಯವನ್ನು ರೂಪಿಸಿದ 60 ವರ್ಷಗಳನ್ನು ಸ್ಮರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಯುನಿಸೆಫ್ ಮತ್ತು ಎಜುಕೇಷನ್ ಇಂಟರ್ನ್ಯಾಷನಲ್ ಸಹಯೋಗದೊಂದಿಗೆ 1966 ಶಿಕ್ಷಕರ ಸ್ಥಾನಮಾನಕ್ಕೆ ಸಂಬಂಧಿಸಿದ ಶಿಫಾರಸು ಅಂಗೀಕರಿಸಲ್ಪಟ್ಟ ವಾರ್ಷಿಕೋತ್ಸವದ ನೆನಪಿಗಾಗಿ ಆಚರಿಸಲ್ಪಡುವ ದಿನ. ಖ್ಯಾತ ಪರಿಸರವಾದಿ, ಸಾಮಾಜಿಕ ಕಾರ್ಯಕರ್ತ ಬೆಳಗಾವಿಯ ಡಾಕ್ಟರ್ ಶಿವಾಜಿ ಕಾಗಣಿಕರ್ ಅವರ ಸರ್ವೋದಯಚ ವಾಟ್ಸರು ಮರಾಠಿ ಭಾಷೆಯ ಆತ್ಮಚರಿತ್ರೆ ಹಾಗೂ ಗುಡ್ಡಗಾಡಿನ ಗಾಂಧಿ ಕನ್ನಡ ಜೀವನಚರಿತ್ರೆ ಕೃತಿಗಳನ್ನು ಖ್ಯಾತ ಸಾಮಾಜಿಕ ಕಾರ್ಯಕರ್ತೆ ಮೇಧಾ ಪಾಟ್ಕರ್ ಬಿಡುಗಡೆ ಮಾಡಿದರು. ಭಾರತದಲ್ಲಿ ಮೊದಲ ಬಾರಿಗೆ ನಡೆದ ಟೂರ್ ಡಿ ಫ್ರಾನ್ಸ್ ಸರಣಿಯ ಲಟೇಪ್ ಮೈಸೂರು ಅಮೆಚೂರ್ ಸೈಕ್ಲಿಂಗ್ ಸ್ಪರ್ಧೆಯ 100 ಕಿಲೋಮೀಟರ್ ಎಲೀಟ್ ಪುರುಷರ ವಿಭಾಗದಲ್ಲಿ ಕೃಷ್ಣ ನಾಯ್ಕೋಡಿ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಕಾವ್ಯಾ ಮೂರ್ತಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಮಟ್ಟದ ಇನ್ಸ್ಪೈರ್ ಅವಾರ್ಡ್, ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ ಜಿಲ್ಲೆಯ 7 ವಿದ್ಯಾರ್ಥಿಗಳು ಆಯ್ಕೆ. ವನ್ಯಜೀವಿ ಸಪ್ತಾಹ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ. ಮೈಸೂರು ದಸರಾ ಉದ್ಘಾಟನೆಗೆ ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳಿಗೆ ಅಧಿಕೃತ ಆಮಂತ್ರಣ. ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:45. ಶ್ರೋತೃಗಳೇ, ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಭಾವಗೀತೆ ಪ್ರಸಾರವಾಗಲಿದೆ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ

0: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್. ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕೋಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿ ಟೈಲ್ ಗ್ಯಾಲರಿ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
7: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
8: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV to 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
9: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
10: ಕೊಡಗಿನಲ್ಲಿಯೇ ಪ್ರಪ್ರಥಮವಾಗಿ ಆರಂಭಗೊಂಡಿರುವ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ವಿರಾಜಪೇಟೆ, ಇಲ್ಲಿ 3 ವರ್ಷಗಳ LLB ಕೋರ್ಸ್ಗೆ ದಾಖಲಾತಿ ಆರಂಭಗೊಂಡಿದೆ. ಯಾವುದೇ ಡಿಗ್ರಿ ಆಗಿರುವವರು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಪ್ರವೇಶಾತಿ ಪಡೆಯಬಹುದು. ಕಲಿಕೆಗೆ ಪೂರಕವಾದ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಹೊಂದಿದೆ. ಸಂಪರ್ಕಿಸಿ 8792839176.
7: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?

0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
1: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
2: The number you've dialed is currently busy. Kindly try.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
5: ಶ್ರೋತೃಗಳೇ, ಈಗ ಸಮಯ 7:22. ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಸೌಮ್ಯ ಪ್ರವೀಣ್ ಅವರ ಕವಿತೆ, ಹಾಡಿದ್ದಾರೆ ಸಂಗೀತ ಬಾಲಚಂದ್ರ.

0: ಮಾತಾಡ್ಸೋಣ ಡಾಕ್ಟರ್. ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
1: ಹೌದು, ಫರ್ಟಿಲಿಟಿ ಪ್ರಿಸರ್ವೇಷನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಟೂ ಕೈಂಡ್ಸ್ ಆಫ್ ಪೀಪಲ್. ದೇರ್ ಆರ್ ಪೀಪಲ್ ಹೂ ಡೂ ನಾಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಇಮಿಡಿಯೇಟ್ಲಿ, ವಾಂಟ್ ಟು ಡಿಲ್ ಬಿಕಾಸ್ ಆಫ್ ಕೆರಿಯರ್ ರೀಸನ್ಸ್ ಆರ್ ಬಿಕಾಸ್ ಆಫ್ ನೋ ಪಾರ್ಟ್ನರ್. ಸಚ್ ಪೇಷಂಟ್ಸ್ ಕ್ಯಾನ್ ಫ್ರೀಸ್ ದೇ ಎಗ್ಸ್. ಅಂಡ್ ದ ಸೆಕೆಂಡ್ ಗ್ರೂಪ್ ಇಸ್ ದೇರ್ ಆರ್ ಪೀಪಲ್ ಹೂ ಅಂಡರ್ಗೋಯಿಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್, ಹ್ಯಾವ್ ಟು ಗೋ ತ್ರೂ ಕೀಮೋಥೆರಪಿ, ರೇಡಿಯೋಥೆರಪಿ. ಇನ್ ಸಚ್ ಸಿಚುವೇಶನ್ ದ ಎಗ್ egg gets damaged. So before they undergo chemotherapy, radiotherapy, we advise them to freeze their eggs. Or even sperm preservation can be done, or even embryos can be preserved.
0: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
2: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
3: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
4: ಮುಳಿಯ ಗೋಲ್ಡನ್ ಟೈಮ್.

0: ಲೈಫ್ಸ್.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು.
3: ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
4: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
6: ಅಮ್ಮತ್ತಿ ಕೊಡವ ಸಮಾಜ ಪೊಮ್ಮಕ್ಕಡ ಕೂಟದಿಂದ ಇದೇ ಆರಾಂಗ್. ನಾಳೆ ಚೋವಾಚೆ ಅಮ್ಮತ್ತಿ ಕೊಡವ ಸಮಾಜ ಹತ್ರ ನಡುಬಾಡಲು ಶಾಪಿಂಗ್ ಅಂಡ್ ಫುಡ್ ಫೆಸ್ಟ್ ಮಾರಾಟ ಮೇಳ ನಡಪ. ಕೊಡಗರ ಮಾಜನ ಎಲ್ಲ ಬಂತು ಈ ಮಾರಾಟ ಮೇಳತ್ಲು ಕೂಡಿಯಾಡನೊಂದು ಅಮ್ಮತ್ತಿ ಕೊಡವ ಸಮಾಜ ಪೊಮ್ಮಕ್ಕಡ ಕೂಟಕಾರ ಕಟ್ಟಣಿತು.
7: ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 8:35 ಮಿಶ್ರ ಮಾಧುರ್ಯ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಮತ್ತು ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಸಂಜೆ 4:00 ನೈದಿಲೆ ಗಾದೆ ಘಮ. ಸಂಜೆ 5:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. 6:10 ಕಾರ್ಯಕ್ರಮ ಗೀತಸುಧೆ. 6:51 ಕೃಷಿ ರಂಗ, ಇದರಲ್ಲಿ ಪೋಷಕಾಂಶಗಳು ನಷ್ಟವಾಗದಂತೆ ಅಡುಗೆ ಮಾಡುವ ಕ್ರಮ ಮತ್ತು ಪೂರಕ ಶಿಶು ಆಹಾರ ತಯಾರಿಕಾ ಕ್ರಮ ಕುರಿತು ಡಾಕ್ಟರ್ ಎಸ್ಎಂ ಸವಿತಾ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 7:34, ಇನ್ನೀಗ ಒಂದು ಪ್ರಕಟಣೆ, ನಂತರ 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಪ್ರಸಾರವಾಗಲಿದೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30ಕ್ಕೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55ಕ್ಕೆ, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45ಕ್ಕೆ ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ, ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ದ್ವಿಪಕ್ಷೀಯ ಚರ್ಚೆ. ಒಟ್ಟಾವಾದಲ್ಲಿ ಇಂದಿನಿಂದ ಪ್ರಸ್ತಾವಿತ ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತು 5ನೇ ಸುತ್ತಿನ ಮಾತುಕತೆ. ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿ ತೆರೆಯುವುದಿಲ್ಲ, ಇರಾನ್ ಘೋಷಣೆ. ಕತಾರ್ನ ದೋಹಾದಲ್ಲಿ 2030 ಏಷ್ಯನ್ ಕ್ರೀಡಾಕೂಟ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮ ವಲಯದ ಪ್ರಮುಖರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗದೊಂದಿಗೆ ಫಾರ್ಮೆಲಿನ್ ಅವರು ಭಾರತಕ್ಕೆ 3 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಫಾರ್ಮೆಲಿನ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಚಲನಶೀಲತೆ, ಸಂಸ್ಕೃತಿ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ಅವರು ಇಂದು ಸಂಜೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಫಾರ್ಮೆಲಿನ್ ಅವರನ್ನು ಭೇಟಿಯಾಗಿ

0: ಮಾತುಕತೆ ನಡೆಸಲಿದ್ದಾರೆ. ಭಾರತ ಮತ್ತು ಕೆನಡಾ ತಮ್ಮ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತಾದ ಮಾತುಕತೆಯ 5ನೇ ಸುತ್ತನ್ನು ಇಂದು ಒಟ್ಟಾವದಲ್ಲಿ ಆರಂಭಿಸಲಿವೆ. 2026ರ ಅಂತ್ಯದ ವೇಳೆಗೆ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದು ಉಭಯ ದೇಶಗಳ ಗುರಿಯಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ಮಾತುಕತೆಗಳು ಈ ತಿಂಗಳ 9ರವರೆಗೆ ಮುಂದುವರೆಯಲಿದೆ. ಈ ಹಿಂದಿನ ಮಾತುಕತೆಗಳು ಕಳೆದ ತಿಂಗಳ 18ರಂದು ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತ್ತು. ಈಗ ಅಧಿಕಾರಿಗಳು ಅಂತಿಮ ಒಪ್ಪಂದದತ್ತ ತ್ವರಿತ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಉಭಯ ದೇಶಗಳ ನಡುವಿನ ಸಿಇಪಿಎ ಮಾತುಕತೆಗಳನ್ನು ಪೂರ್ಣಗೊಳಿಸಲು ವರ್ಷಾಂತ್ಯದ ಗಡುವನ್ನು ನಿಗದಿಪಡಿಸಿದರು. ಅಲ್ಲದೆ ಇಂಧನ ಮತ್ತು ಪ್ರಮುಖ ಖನಿಜ ವಲಯಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸಲು ಒಪ್ಪಿಕೊಂಡರು. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 4.65 ಲಕ್ಷ ಕೋಟಿ ರೂಪಾಯಿಗಳಿಗೆ ವಿಸ್ತರಿಸುವ ಹಂಚಿಕೆಯ ಆಶಯಕ್ಕೆ ಸಿಇಪಿಎ ಬೆಂಬಲ ನೀಡುತ್ತದೆ. 2024-25ರಲ್ಲಿ ಭಾರತ ಮತ್ತು ಕೆನಡಾ ನಡುವಿನ ಸರಕುಗಳ ದ್ವಿಪಕ್ಷೀಯ ವ್ಯಾಪಾರ 8.66 ಶತಕೋಟಿ ಅಮೆರಿಕನ್ ಡಾಲರ್ಗಳಷ್ಟಿತ್ತು. ಇದರಲ್ಲಿ ಭಾರತದಿಂದ ರಫ್ತು 4.22 ಶತಕೋಟಿ ಅಮೆರಿಕನ್ ಡಾಲರ್ ತಲುಪಿತ್ತು. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ಇಂದಿನಿಂದ 2 ದಿನಗಳ ಚಿಂತನ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತೆ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರಾದ ಅಜಯ್ ತಮಟ ಮತ್ತು ಹರ್ಷ ಮಲ್ಹೋತ್ರ ಪಾಲ್ಗೊಳ್ಳಲಿದ್ದಾರೆ. ನವದೆಹಲಿಯಲ್ಲಿ ಇಂದು 17ನೇ ಪಿಂಚಣಿ ಅದಾಲತ್ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿರಿಯ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ದೀರ್ಘಕಾಲದ 297 ಪ್ರಕರಣಗಳನ್ನು ಪರಿಹಾರಕ್ಕಾಗಿ ಪರಿಗಣಿಸಲಾಗುವುದು ಎಂದು ಪಿಂಚಣಿ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಮೇ 13ರಂದು ನಡೆದ 16ನೇ ಪಿಂಚಣಿ ಅದಾಲತ್ತಿನ ಸಾಧನೆಗಳನ್ನು ದಾಖಲಿಸುವ ಕರಪತ್ರಗಳನ್ನು ಸಚಿವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇದಲ್ಲದೆ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಿಸಿದ ವಿಷಯಗಳ ಕುರಿತ ಅನೇಕ ಪ್ರಶ್ನೆಗಳಿಗೆ ಉತ್ತರ ಒದಗಿಸುವ ಕಿರುಹೊತ್ತಿಗೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. 2017ರಲ್ಲಿ ಆರಂಭಿಸಲಾದ ಪಿಂಚಣಿ ಅದಾಲತ್ ಮೂಲಕ ಇದುವರೆಗೆ 20,676 ಕುಂದುಕೊರತೆ ಪ್ರಕರಣಗಳನ್ನು ಸ್ಥಳದಲ್ಲಿ ಪರಿಹರಿಸಲಾಗಿದೆ. ಶೇಕಡ 71.79% ಯಶಸ್ಸಿನ ದರವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26-11ರ ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುಧಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆ ಯಾಚಿಸುವ ಪದ್ಧತಿ 2016ರ ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019ರ ಫೆಬ್ರವರಿಯಲ್ಲಿ ಮಿರಾಜ್ ಯುದ್ದ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲಾಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971ರ ನಂತರ ಅಂತಾರಾಷ್ಟೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025ರ ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ಭಾರತದ ಸಿದ್ದಾಂತ ಈಗ ಸ್ಪಷ್ಟವಾಗಿದೆ. ಭಯೋತ್ಪಾದಕ ದಾಳಿಗೆ ಮಿಲಿಟರಿ

0: ಉತ್ತರ ಸಿಗುತ್ತದೆ. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ದೇಶದ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಸಂಘರ್ಷ ಕೊನೆಗೊಳಿಸುವ ಪ್ರಯತ್ನಗಳ ಕುರಿತು ಇರಾನ್ ಮತ್ತು ಅಮೆರಿಕ ನಡುವೆ ಭಿನ್ನಾಭಿಪ್ರಾಯಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಜೂನ್ ತಿಂಗಳ ಮಧ್ಯಂತರ ಒಪ್ಪಂದದಲ್ಲಿ ವಿವರಿಸಲಾದ 7 ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯುವುದಿಲ್ಲ ಎಂದು ಇರಾನ್ ಘೋಷಿಸಿದೆ. ಈ ಕಾರ್ಯತಂತ್ರದ ಜಲಮಾರ್ಗವನ್ನು ಮತ್ತೆ ತೆರೆಯುವ ವಿಷಯದಲ್ಲಿ ಇರಾನ್ ನಿಲುವು ಸ್ಪಷ್ಟ ಮತ್ತು ದೃಢವಾಗಿದೆ. 7 ಷರತ್ತುಗಳು ಈಡೇರುವವರೆಗೆ ಹಾರ್ಮೋಸ್ ಜಲಸಂಧಿಯನ್ನು ತೆರೆಯಲಾಗುವುದಿಲ್ಲ ಎಂದು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಕರ್ ಕಲಿಬಾಫ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಿಗೆ ಮಾತನಾಡಿದ ಇರಾನ್ ಸೇನೆಯ ವಕ್ತಾರ ಮೊಹಮ್ಮದ್ ಅಕ್ರಮೀನಿಯಾ, ಅಮೆರಿಕದೊಂದಿಗಿನ ಇತ್ತೀಚಿನ ಸಂಘರ್ಷದ ನಂತರ ಇರಾನ್ ತನ್ನ ಕ್ಷಿಪಣಿಗಳ ವ್ಯಾಪ್ತಿಯನ್ನು ವಿಸ್ತರಿಸಲು ಪ್ರಯತ್ನಿಸಲಿದೆ ಎಂದು ಹೇಳಿದ್ದಾರೆ. ಈ ಸಂಘರ್ಷವು ದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಎತ್ತಿ ತೋರಿಸಿದೆ ಮತ್ತು ಇರಾನ್ ಈಗಾಗಲೇ ಆ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲು ಪ್ರಾರಂಭಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಗಹಾಯಿ ಮಾತನಾಡಿ, ಇರಾನ್ ಪ್ರಸ್ತುತ ಹಾರ್ಮೋಸ್ ಜಲಸಂಧಿಯ ವಿಷಯದ ಮೇಲೆ ಗಮನಹರಿಸಿದೆ. ಕಾರ್ಯತಂತ್ರದ ದೃಷ್ಟಿಯಿಂದ ಪ್ರಮುಖವಾದ ಈ ಜಲಮಾರ್ಗದಲ್ಲಿ ಭದ್ರತೆಯನ್ನು ಮರುಸ್ಥಾಪಿಸಲು ಅಮೆರಿಕದಿಂದ ಸ್ಪಷ್ಟ ಹಾಗೂ ದೃಢವಾದ ಕ್ರಮಗಳ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. 2026ರ ಏಷ್ಯನ್ ಗೇಮ್ಸ್ಗೆ ನಿನ್ನೆ ಅದ್ದೂರಿಯಾಗಿ ತೆರೆಬಿದ್ದಿದೆ. ಮುಂದಿನ 2030ರ ಏಷ್ಯನ್ ಕ್ರೀಡಾಕೂಟ ದೋಹಾದಲ್ಲಿ ನಡೆಯಲಿದೆ. ಜಪಾನಿನ ನಗೋಯಾದ ಮಿಜುಹು ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ಅಧ್ಯಕ್ಷರು ಕತಾರ್ ಪ್ರತಿನಿಧಿಗಳಿಗೆ ಸಮಾರಂಭದಲ್ಲಿ ಜ್ಯೋತಿ ಮತ್ತು ಧ್ವಜವನ್ನು ಹಸ್ತಾಂತರಿಸಿದರು. ಕ್ರೀಡಾಕೂಟದಲ್ಲಿ 2 ಚಿನ್ನ ಹಾಗೂ 1 ರಜತ ಪದಕ ಗಳಿಸಿದ ಭಾರತೀಯ ಶೂಟರ್ ನೀರು ದಾಂಡಾ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಸಾಗಿದರು. ಈ ಕ್ರೀಡಾಕೂಟದಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಹಾಗೂ 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗಳಿಸಿ 4ನೇ ಸ್ಥಾನ ಪಡೆದಿದೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಈಜಿಪ್ಟ್ನ ಕೈರೋದಲ್ಲಿ ನಡೆಯಲಿರುವ ಬಿಡಬ್ಲ್ಯೂಎಫ್ ವಿಶ್ವ ಜೂನಿಯರ್ ಮಿಶ್ರ ತಂಡಗಳ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಬ್ಯಾಡ್ಮಿಂಟನ್ ತಂಡ ಇಂದು ತನ್ನ ಅಭಿಯಾನ ಆರಂಭಿಸಲಿದೆ. ಭಾರತೀಯ ತಂಡದ ನೇತೃತ್ವವನ್ನು ತನ್ವಿ ಪತ್ರಿ ವಹಿಸಿದ್ದಾರೆ. ಇವರು ಇತ್ತೀಚೆಗೆ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 17 ವರ್ಷದೊಳಗಿನವರ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದರು. ಭಾರತ ಪೆರು ಮತ್ತು ಅಲ್ಜೀರಿಯಾ ಜೊತೆಗೆ ಡಿ1 ಗುಂಪಿನಲ್ಲಿ ಸ್ಥಾನ ಪಡೆದಿದೆ. ಭಾರತೀಯ ತಂಡ ನಾಳೆ ಅಲ್ಜೀರಿಯಾವನ್ನು ಮತ್ತು ಮಂಗಳವಾರ ಪೆರು ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ, ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ದ್ವಿಪಕ್ಷೀಯ ಚರ್ಚೆ. ಒಟ್ಟಾವದಲ್ಲಿ ಇಂದಿನಿಂದ ಪ್ರಸ್ತಾವಿತ ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತು 5ನೇ ಸುತ್ತಿನ ಮಾತುಕತೆ. ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿ ತೆರೆಯುವುದಿಲ್ಲ, ಇರಾನ್ ಘೋಷಣೆ. ಕತಾರ್ನ ದೋಹಾದಲ್ಲಿ 2030ರ ಏಷ್ಯನ್ ಕ್ರೀಡಾಕೂಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:10.
2: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಆನ್ಯುಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ನಿಧನ ಸುದ್ದಿ. ಭಾಗಮಂಡಲ ತಣ್ಣಿಮಾನಿ ಗ್ರಾಮದ ಪಾಂಡಿ ಸುಂದರ ಅವರ ಪತ್ನಿ ಶಾಂತಿಯವರು ನಿನ್ನೆ ನಿಧನರಾದರು. 66 ವರ್ಷ ಪ್ರಾಯದ ಪಾಂಡಿ ಶಾಂತಿ ತವರು ಮನೆ ನಂಗಾರು. ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಅಳಮೇಂಗಡ ರಾಜು ಕರುಂಬಯ್ಯ ಎಂಗ ನಿನ್ನಂದು ಮರಣಪಟ್ಟಿತು. ಸರೋಜಾ ಐಂಗಡ ಒಡೆಯ 69 ವಯತ್ರ ಅಳಮೇಂಗಡ ರಾಜು ಕರುಂಬಯ್ಯ ಎಂಡ ಕಿರಿ ಕಾರ್ಯ ಇಂದು ಪೊಲಾಕ 9 ಗಂಟೆಗೆ ಬೆಂಗಳೂರಲ್ಲಿ ನಡಪ. ಪರಕಟಗೇರಿ ಗ್ರಾಮತ್ರ ನೆಲ್ಲಿರ ಪೌತಿ ಅಣ್ಣು ಪೆಮ್ಮಯ್ಯ ಐಂಗಡ ಪೊಣ್ಣು ರುಕ್ಮಿಣಿ ರಾಧಾ ಐಂಗಡ ತಂಡ 70 ಬಯತ್ಲ ನಿನ್ನಾಂದು ಮರಣಪಟ್ಟಿತು. ನೆಲ್ಲಿರ ರುಕ್ಮಿಣಿ ರಾಧಾ ಐಂಡಾ ಕಿರಿ ಕಾರ್ಯ ಇಂದು ಐಂಗಡ ಸ್ವಗ್ರಾಮತ್ಲ ನಡಪ. ಮುಕ್ಕೊಡ್ಲು ಕಾರಳನ ಆವಂದಿ ಗ್ರಾಮತ್ವ ಸೆಂಜ ದೇವೆ ಎಂಡ ಮುದ್ದಪ್ಪ ಚಿನ್ನಿ ಐಂಗ ತಂಡ 74 ಬಯತ್ಲ ಇಂದು ಪೊಲಂಚಿತೆಕ್ಕೆ ಮರಣಪಟ್ಟಿತು. ದೇವೆ ಎಂಡ ಮುದ್ದಪ್ಪ ಚಿನ್ನಿ ಇಂಗಡ ಕಿರಿ ಕಾರ್ಯ ಇಂದು ಮಜ್ಜನ 3 ಗಂಟೆಗೆ ಒಕ್ಕ ತೂಟುಗಳತ್ತು ನಡಪ.
3: The number you've dialed is currently busy. Kindly
4: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಜಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ.

0: ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900912282.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
4: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
3: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
4: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
5: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
0: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
2: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗೋಣಿಕೊಪ್ಪಲ್.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
5: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
6: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
6: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
7: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
2: CJ ಬಿಲ್ಡ್ವೇರ್, ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ, ಕಣ್ಣೂರ್, ಚಿರುಪುಯ, ವೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
8: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
9: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾ ಜನ. ಮುಖ್ಯಪಟ್ಟ ಸುದ್ದಿ. ಗೋಣಿಕೊಪ್ಪ ದಸರತ್ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊದಿಮದ ಆಯ್ತ ಪುಸ್ತಕ ಸಂಸ್ಕೃತಿ ಬರುಂಡು ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ MP ಕೇಶವ ಕಾಮತ್. ವಿರಾಜ್ಪೇಟೆಲ್ ಹೋಟೆಲ್ ಬೇಕರಿ ಪುರಸಭೆ ಅಧಿಕಾರಿಯ ಪೋಯಿತು ಪರಿಶೀಲನೆ. ಸುದ್ದಿರ ವಿವರ. ದಸರಾ ಸಮಿತಿ ನಡೆಸುವ 48ನೇ ಕಾಲತ್ರ ಗೋಣಿಕೊಪ್ಪ ದಸರತ್ನ ಬರೀ ಜನೋತ್ಸವ ಮಾತ್ರ ಬೆಕ್ಕತೆ ಮುಖ್ಯ ಬೆಂದುವಕ್ಕೆ ಕೊಡಪ ಕೊದಿಮದತ್ತಿನ ಜ್ಞಾನರೂಪತ್ತಿರು ಕೊಡ್ಕೊಂಡು ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ MP ಕೇಶವ ಕಾಮತ್ ಅಣ್ಣಚಿ. ದಸರಾ ಅಣ್ಣಚಂಗಿ ಬರೀ ಮನಸ್ಸಿಗೆ ಖುಷಿ ಆಪವರು ಕಾರ್ಯಕ್ರಮ ಮಾತ್ರ ಆಕತೆ ಸಮಾಜಕ್ಕೆ ಬರು ಚಿಂತನೆ ಮಾಡುವ ವೇದಿಕೆ ಹಾಕೊಂಡು ಇದು ಸಾರ್ವಜನಿಕಂಗಡ ಒತ್ತಾಸೆಯೂ ಆಯಿತುಂಡು. ಓದುನಚ್ಚಕು ಜ್ಞಾನತನ ಏರ ಮಾಡುವ ಪುಸ್ತಕ ಒರು ನಲ್ಲ ನೆಪ್ಪುರ ಕೊದಿಮುದ ಆಂಡು ಇಲ್ಲ ನಲ್ಲೋರು ಸಾಹಿತ್ಯ ಸಂಸ್ಕೃತಿನ ಮಿಂಜತ್ರ ಜನಾಂಗಕ್ಕೆ ಕೊಡುಪ ಒರು ಕಾರುಬಾರು ಆಣೊಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಜಿನಕಂಡ ಮಹೇಶ್ ನಾಚಯ್ಯ ಅವು ಸಲಹೆ ಮಾಡಿತ್ತು. ವಿರಾಜ್ಪೇಟರ ಹೋಟೆಲ್ ಬೇಕರಿಗೆ ಪುರಸಭೆ ಅಧಿಕಾರಿಯ ಗೊತ್ತಿಲ್ಲತೆ ದಾಳಿ ಮಾಡಿತ್ ಪರಿಶೀಲನೆ ನಡೆದಿತ್ತು. ಮಾನಾರ ಆಯಿತ ಬೆಚ್ಚವತ ಪಿಂಜ ಪರವಾನಗಿ ಇಲ್ಲತ ಅಂಗಡಿ ಮಾಲೀಕಂಗಕ್ಕೆ ದಂಡ ಇಟ್ಟಿತ್ತು. ಊಣು ತೀನಿರ ಗುಣಮಟ್ಟ ಪ್ಲಾಸ್ಟಿಕ್ ಬಲಕೆರ ಮೇದ ಸೂಕ್ಷ್ಮ ಆಯಿತು ಅರಂಜಿತು. ಪ್ರತಿಯೊರು ಹೋಟೆಲ್ ಬೇಕರಿಲ್ ಗ್ರಾಹಕಂಗಡ ಆರೋಗ್ಯ ತರ ಕೂಡ ಕಳಿಕತೆ ಕಡ್ಡಾಯ ಆಯ್ತು. ಮನಾರತನ ಕಾತು ಬೆಚ್ಚವನಕ್ಕೆ ಪಿಂಜ ಪರವಾನಗಿ ಎಡ್ತವನಕ್ಕೆ ಮಾಲೀಕಂಗಕ್ಕೆ ಸೂಚನೆ ಕೊಡ್ತಿತ್ತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಆಮಕ್ಕ ಸಾಹಿತ್ಯಕ್ಕೆ ಬಾರೆ ಬೆಚ್ಚಿತ್ತುಳ್ಳ ಪೌತಿ BS ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿಗೆ ಜಿಲ್ಲರ ಪೆರಿಯ ಸಾಹಿತಿ ಪಿಂಜ ವಕೀಂಗಲಣ್ಣ ಬಾಳೆಯಡ ಕಿಶನ್ ಪೂಯ ಅವು ಅಳ್ದಿನ ರಾಜಕೀಯ ಪಿಂಜ ಪ್ರಕೃತಿ ಅನ್ನುವ ಪುಸ್ತಕ ಆಯ್ಕೆ ಆಯಿತು ಎಂದು ಅರಂಜಿತ್ತು. ಕೊಡವ ನ್ಯಾಷನಲ್ ಕೌನ್ಸಿಲರ್ ಆದ ನೆಲೆ ನಾಳೆ ಚೇರಂಬಾಣಲು ಜನಜಾಗೃತಿ ಸಭೆ ಪಿಂಜ ಮಾನವ ಚಂಗೋಲೆ ಕಾರ್ಯಕ್ರಮ ನಡೆಪ ಅಂದು ಕೌನ್ಸಿಲರ್ ಅಧ್ಯಕ್ಷ ನಂದಿನಗೌಂಡ ನಾಚಪ್ಪ ಅವು ಅರಿಚಿಟ್ಟಿತು. ತೇನ ಕೃಷಿನ ಲಾಭತರ ಉದ್ಯಮ ಮಾಡೋಣ ಅನ್ನುವ ಉದ್ದೇಶತ್ತು ನಾಳೆ ಪೊಲಾಕ 10:30 ಗಂಟೆಗೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯತ್ ರಾಜ್ಯ ಮಟ್ಟ

0: ಮಿತ್ರಾ ತೇನ ಕೃಷಿಕಂಗಳ ಸಮಾವೇಶತನ ಏರ್ಪಾಡು ಮಾಡಿತು. ತೇನ ಕುಟುಂಬತರ ನಿರ್ವಹಣೆ, ಸ್ಥಳಾಂತರ, ತೇನ ಕೃಷಿರ ಸಾಧಕ ಬಾಧಕ ಅನ್ನುವ ವಿಚಾರತರ ಮೀದ ಪ್ರಗತಿ ಪರ ರೈತಂಗಡ ಕೂಡ ಚರ್ಚೆ ನಡೆಸುವುದುಂಡು. ಮುಖ್ಯಸ್ಥಂಗಳನ್ನ ಆರ್ ಎನ್ ಕೆಂಚಾರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಅರಿಚಿಟ್ಟಿತು. ಅಲ್ಲತೆ ತೇನ ಕೃಷಿಯಲ್ಲಿ ಸಾಧನೆ ಮಾಡಿದ ಸಾಧಕಗಳ ಸನ್ಮಾನ ಮಾಡುವ ಅಂದು ಅರ್ಜಿತು. ಅಂಚೆ ಅದಾಲತರ ಮಿಂಜತ್ರ ಸಭೆ ಇದೇ ನಾಳಂಕೆ 8:24 ಗಂಟೆಗೆ ಕೊಡಗು ಅಂಚೆ ವಿಭಾಗತರ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆಯಲ್ಲಿ ನಡೆಪ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗತರ ಸೇವೆಗೆ ಸಂಬಂಧಪಟ್ಟ ಎಲ್ಲ ತರತರ ದೂರು ನಡೆತಂಡ ಚರ್ಚೆ ನಡೆಸುವ. ದೂರು ಅರ್ಜಿನ ಕಚೇರಿಗೆ ಎತ್ತಿಡುವ ಆಖಿರಿಯ ನಾಳು ಇಂದು. ಅಲ್ಲಿಂಜ ಒಟ್ಟಂಗ ನಡೆಪ ಸಭೆಯಲ್ಲಿ ಸಾರ್ವಜನಿಕಂಗ ಕೂಡಿಯಾಡೋಣಂದು ಕೊಡಗು ಅಂಚೆ ವಿಭಾಗತರ ಅಂಚೆ ಅಧೀಕ್ಷಕಂಗ ಅರಿಚಿಟ್ಟಿತು. ಜಿಲ್ಲೆಯ ಸೋಮಾರಪೇಟೆ ತಾಲೂಕರ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆರ ಸೋಮಾರಪೇಟರ 5, ಕುಶಾಲನಗರ ತಾಲೂಕರ 4, ಒಟ್ಟು 9 ಅಂಗನವಾಡಿ ಕಂ ಕೃಷಿ ಕೇಂದ್ರ ಅನುಷ್ಠಾನಕ್ಕೆ ಕೊಂಡಬಂದನುಂಡು. ಹೀಗಾಯ್ತು. ಸೋಮಾರಪೇಟೆ ತಾಲೂಕರ ಸೋಮಾರಪೇಟೆ ಪಟ್ಟಣ ಪಂಚಾಯತಿರ ವೆಂಕಟೇಶ್ವರ ಬ್ಲಾಕ್, ಮಾದಾಪುರ ಗ್ರಾಮ ಪಂಚಾಯತಿರ ಬಂಬೂರ್ ಲೈನ್, ಕಿರಗಂದೂರು ಕೋವರ್ಕೊಲ್ಲಿ ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯಿತಿ, ಬಡುಬನಹಳ್ಳಿ ಪಿಂಜ ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ, ನವಗ್ರಾಮ ಕುಶಾಲನಗರ ತಾಲೂಕರ 7ನೇ ಹೊಸಕೋಟೆ, ಕುಶಾಲನಗರ ಪುರಸಭೆ ವ್ಯಾಪ್ತಿರ ಗುಮ್ಮನಕೊಲ್ಲಿ ಹೆಚ್ಆರ್ಪಿ ಕಾಲೋನಿ ತೊರೆನೂರು ಗ್ರಾಮ ಪಂಚಾಯತಿರ ಸಿದ್ದಲಿಂಗಪುರ ಈ 9 ಕೇಂದ್ರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯ ಪಿಂಜ ಸಹಾಯಕ ಚಾಕರಿಗೆ ನೇಮಕಾತಿ ಮಾಡುವಕ್ಕೆ ಆನ್ಲೈನ್ ಅರ್ಜಿ ಹಾಕಿತ್ತು. ಅರ್ಜಿ ಇಡೋಕೆ ಆಖಿರಿ ನಾಳು ಈ ತಿಂಗ 9. ನಾಳಂಕೆಲು ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ, ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ, ಸ್ತ್ರೀಶಕ್ತಿ ಭವನ ಕಟ್ಟಡ ಸೋಮಾರಪೇಟೆ, ಇಲ್ಲಿ ಅರ್ಜಿ ಎತ್ತಂಡು ಒತ್ತ ದಾಖಲೆಯೋಡೆ ಅರ್ಜಿ ಇಡಲು ಒಂದು ಸೋಮಾರಪೇಟೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅರಿಚಿಟ್ಟಿತು. ರೈತಂಗಡ ಅಭಿವೃದ್ಧಿ ಕಾಯ್ತ ರಾಜ್ಯ ಪಿಂಜ ಕೇಂದ್ರ ಸರ್ಕಾರ ಫಲತರ ಯೋಜನೆಯನ್ನು ಕೃಷಿ ಪಿಂಜ ಕೃಷಿಗೆ ಸಂಬಂಧಪಟ್ಟ ಇಲಾಖೆ, ತೋಟಗಾರಿಕೆ ಮೀನುಗಾರಿಕೆ ಪಶುಸಂಗೋಪನೆ ಪಿಂಜ ಇಲಾಖೆ ಬೋರೆ ಇಲಾಖೆರ ಮೂಲಕ ಅನುಷ್ಠಾನ ಮಾಡಿಯನುಂಡು. ರೈತಂಗಕ್ಕೆ ಬೋರೆ ಬೋರೆ ಇಲಾಖೆರ ಯೋಜನೆಯ ಸೌಲಭ್ಯತನ ಪಡೆದವಕ್ಕೆ ಅನುಕೂಲ ಆಪನಕ್ಕೆ ರೈತಂಗಡ ದತ್ತಾಂಶತನ ಪ್ರತಿಯೊಬ್ಬಂಗೂ ಗುರುತು ಸಂಖ್ಯೆನ ಕೊಡುಪ. ಪಿಎಂ ಕಿಸಾನ್ ಯೋಜನೆ ಕೂಡನಕ್ಕೆ ಬೋರೆ ಆರ್ಥಿಕ ಸಹಾಯತನ ನೇರೆ ಆಯ್ತು. ರೈತಂಗಡ ಬ್ಯಾಂಕ್ಗೆ ವರ್ಗಾವಣೆ ಮಾಡುವಕ್ಕೆ ಎಫ್ಡಿಐ ಕಡ್ಡಾಯ ಮಾಡೋಂಡು. ಕೃಷಿ ಸಾಲ ಸೌಲಭ್ಯ ಪಡೆದವಕ್ಕೆ ಬೆಳೆ ವಿಮೆ ಮಾಡುವಕ್ಕ ಎಫ್ಐಡಿ ಅವಶ್ಯ ಆಯ್ತುಂಡು. ರೈತಂಗ ಬೋಂಡಿಯಾನ ದಾಖಲಾತಿನ ಆಧಾರ್ ಕಾರ್ಡ್, ಆರ್ಟಿಸಿ, ಬ್ಯಾಂಕ್ ಪಾಸ್ಬುಕ್ರ ಫೋಟೋಸ್ಟೇಟ್ ಕಾಪಿ, ಜಾತಿ ಪ್ರಮಾಣ ಪತ್ರ, ಕಾಗದ ಪಿಂಜ ಆಧಾರ್ ಸಂಖ್ಯೆಗೆ ಜೋಡಿಸಿತ್ತುಳ್ಳ ಮೊಬೈಲ್ ಸಂಖ್ಯೆನ ಹೋಬಳಿ ಮಟ್ಟತ್ರ ರೈತ ಸಂಪರ್ಕ ಕೇಂದ್ರಕ್ಕೆ ಪೋಯ್ತು. ರೈತಂಗಳ ಗುರುತುಳ್ಳ ಸಂಖ್ಯೆನ ಪಡೆದವನಕ್ಕೆ ಸಹಾಯಕ ಕೃಷಿ ನಿರ್ದೇಶಕಂಗ ಕೊಟ್ಟಂಡಿತು. ಕೇಂದ್ರ ಪುರಸ್ಕೃತ ಯೋಜನೆಯ ಅನುಷ್ಠಾನತರ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಜ ಉಸ್ತುವಾರಿ ಸಮಿತಿರ ಸಭೆ, ಸಂಸದಗಳಾನ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ ಎಂಗಡ ಕೊರವು ಕಾರಿಕೆಲು ಇದೇ ತಿಂಗಳ ಒಟ್ಟಂಗ ಪೊಲಾಕ ಪತ್ರಗಂಟೆಕ್ಕೆ ಮಡಿಕೇರಿರ ಜಿಲ್ಲಾ ಪಂಚಾಯಿತಿ ಸಭಾಬಾಡಲು ನಡಪಂದು ಕೊಡಗು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವು ಅರಿಚಿಟ್ಟಿತು. ಮಡಿಕೇರಿರ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಕಚೇರಿ ಸಭಾಬಾಡಲು ಜಿಲ್ಲಾ ಸರ್ವೇಕ್ಷಣಾ ಘಟಕ ತಾಪಿಂಜ ತಾಲೂಕು ಆರೋಗ್ಯಾಧಿಕಾರಿರ ಕಚೇರಿ ಆದನೆಯಲ್ಲಿ ವಿಶ್ವ ಹೃದಯ ದಿನ ನಡೆದತ್ತು. ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾಧಿಕಾರಿ ಡಾ ಸನತ್ ಕುಮಾರ್ ಉದ್ಘಾಟನೆ ಮಾಡಿತ್ತು. ತಕ್ಕ ಪರಂದಿತ್ತು ಆರೋಗ್ಯ ತನ ಕಾತು ಬೆಚ್ಚಂಡು ಹಿಂದೆತ್ತರ ದಿನತ್ತು ಬದುಕೊಂಡು ಎದೆಗೂಡರ ಕಾಯಿಲೆರ ಮೀದ ಜಾಗೃತಿ ಇರೋಂಡು ಪಿಂಜ ಅದನ್ನು ತಡ್ಪಂಡ ಮೀದ ಜನಕ್ಕೆ ಊರ ಮಾಹಿತಿ ಕೊಡ್ಕೊಂಡು ಅಣ್ಣುಚೆ. ಮಡಿಕೇರಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸುನೀಲ್ ತಕ್ಕ ಪರಂದಿತ್ತು ಆರೋಗ್ಯ ತನ ಕಾತು ಬೆಚ್ಚುವುದು ಎಲ್ಲರ ಕರ್ತವ್ಯ ಅಂದು ಅಣ್ಣುಚೆ. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
3: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
4: ಸರ್ಪ್ರೈಸ್ ಗಿಫ್ಟ್?
3: ಓಪನ್ ಮಾಡು.
4: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
3: ಮುಳಿಯಾದಿಂದ.

0: ಮನವನ್ನು ಅರಿತ ಇಷ್ಟಗಳಿಗೆ ಮೂಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಎಷ್ಟೊತ್ತಿನಿಂದ
4: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
7: FM 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
1: ಕೇಳುಗರೇ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ. ಇವತ್ತು ನಾವು ಒಣ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್ ಇವುಗಳ ಔಷಧೀಯ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಣ ದ್ರಾಕ್ಷಿ ಅತ್ಯಂತ ಸಿಹಿಯಾಗಿದ್ದು ಅಬಾಲ ವೃದ್ಧರಿಗೂ ಪ್ರಿಯವಾಗಿದೆ. ಸುಲಭವಾಗಿ ಜೀರ್ಣವಾಗಿ ದೇಹಗತವಾಗುತ್ತೆ. ಶೀತ ಗುಣವನ್ನು ಹೊಂದಿರುವುದರಿಂದ ಪಿತ್ತ ಹಾಗೂ ಉಷ್ಣ ಸಂಬಂಧಿತ ವ್ಯಾಧಿಗಳಲ್ಲಿ ಉಪಯುಕ್ತವಾದ ಮನೆಮದ್ದು ಇದು. ಅಂಗೈಯಂಗಾಲುಗಳಲ್ಲಿ ದಾಹ, ಹೆಚ್ಚು ಬಾಯಾರಿಕೆ, ಆಮ್ಲಪಿತ್ತ ಅಂದ್ರೆ ಗ್ಯಾಸ್ಟ್ರೈಟಿಸ್, ಇವುಗಳಲ್ಲಿ ಒಣದ್ರಾಕ್ಷಿ ಉತ್ತಮ ಮನೆಮದ್ದು. ಒಣದ್ರಾಕ್ಷಿಯಲ್ಲಿರುವ ಇನ್ನೊಂದು ಉಪಯುಕ್ತ ಅಂಶ ಅಂದ್ರೆ ಸ್ನಿಗ್ಧ ಗುಣ ಅಂತ ಆಯುರ್ವೇದ ಹೇಳುತ್ತೆ. ದಿನನಿತ್ಯ ದೇಹದಲ್ಲಿ ಜೀವಕೋಶಗಳ ಕಾರ್ಯಕ್ಷಮತೆ ಕಡಿಮೆಯಾಗುತ್ತೆ, ಸವಕಳಿ ಉಂಟಾಗುತ್ತೆ ಹಾಗೂ ಜೀವಕೋಶಗಳು ಮೃತವಾಗುತ್ತೆ. ಇದೊಂದು ಸಹಜ ಪ್ರಕ್ರಿಯೆ. ಈ ರೀತಿ ದುರ್ಬಲವಾದ ಶರೀರಕ್ಕೆ ಚೇತನ ತುಂಬಲು ಸ್ನಿಗ್ಧ ಗುಣ ಅತ್ಯಂತ ಅವಶ್ಯಕ. ಆದ್ದರಿಂದ ಪ್ರತಿದಿನ ಒಂದೆರಡಾದರೂ ಒಣದ್ರಾಕ್ಷಿಯನ್ನು ಸೇವಿಸುವ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದು. ಶರೀರಕ್ಕೆ ಪೋಷಣೆ ನೀಡಿ ಹೊಸ ಜೀವಕೋಶಗಳನ್ನು ಉತ್ಪಾದಿಸಲು ಈ ಸ್ನಿಗ್ಧ ಗುಣ ಅತ್ಯಂತ ಅವಶ್ಯಕ. ಮಲಬದ್ಧತೆಗೆ ಈ ಒಣ ದ್ರಾಕ್ಷಿ ಅತ್ಯಂತ ಉತ್ತಮವಾದ ಮನೆಮದ್ದು. 8-10 ಒಣ ದ್ರಾಕ್ಷಿಗಳನ್ನ ರಾತ್ರಿ ಪೂರ ನೆನೆಸಿ ನಂತರ ಮುಂಜಾನೆ ಚೆನ್ನಾಗಿ ಹಿಸುಕಿ

ನಿತ್ಯ ಸೇವಿಸುವುದರಿಂದ ಮಲಬದ್ಧತೆಯನ್ನ ನಾವು ಕಂಟ್ರೋಲ್ ಮಾಡಬಹುದು. ಗೋಡಂಬಿ, ಗೋಡಂಬಿಯು ಉಷ್ಣ ಗುಣವನ್ನು ಹೊಂದಿದೆ, ಆದ್ದರಿಂದ ಉಷ್ಣ ಪ್ರಕೃತಿ ಇರುವವರು ಅಂದ್ರೆ ಕೈಕಾಲು ಒಡೆಯುವುದು, ಅಂಗೈ ಅಂಗಾಲುಗಳಲ್ಲಿ ಉರಿ, ಗ್ಯಾಸ್ಟ್ರಿಕ್ ಇರುವವರು ಇದನ್ನ ಉಪಯೋಗಿಸದೇ ಇರುವುದೇ ಸೂಕ್ತ. ಉಪಯೋಗಿಸಿದರೂ ಸಹ ಒಂದೆರಡನ್ನು ಮಾತ್ರ ಒಮ್ಮೆಗೆ ಸೇವಿಸಬೇಕು. ಆರೋಗ್ಯವಂತರು ಸಹ ಗೋಡಂಬಿಯನ್ನು ಹೆಚ್ಚಾಗಿ ಉಪಯೋಗಿಸದೆ ಒಮ್ಮೆಗೆ 5-6 ಗೋಡಂಬಿಗಳನ್ನು ಮಾತ್ರ ಸೇವಿಸಬೇಕು. ಸಾಮಾನ್ಯವಾಗಿ ಎಲ್ಲಾ ಸಿಹಿ ಪದಾರ್ಥಗಳು ಸುಲಭವಾಗಿ ಜೀರ್ಣವಾಗುವುದಿಲ್ಲ. ಗೋಡಂಬಿ ಉಷ್ಣವಾಗಿರುವುದರಿಂದ ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ಸುಲಭವಾಗಿ ಸಿಹಿ ಪದಾರ್ಥಗಳನ್ನು ಪಚನ ಮಾಡಲು ಇದು ಸಹಕಾರಿಯಾಗುತ್ತೆ. ಆದ್ದರಿಂದ ರುಚಿಯನ್ನೂ ಹೆಚ್ಚಿಸುತ್ತೆ, ಜೀರ್ಣಶಕ್ತಿಗೂ ಸಹಕಾರಿಯಾಗಿರುವ ಕಾರಣ ಸಿಹಿ ಪದಾರ್ಥಗಳಲ್ಲಿ ಗೋಡಂಬಿಯನ್ನು ಬಳಸ್ತಾರೆ.

0: ಅಂದರೆ ಗೋಡಂಬಿಯು ತನ್ನ ಅನುಲೋಮಕ ಗುಣದಿಂದ ಈ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ. ಜೀವಸತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಕೃಶ ದೇಹಿಗಳಿಗೆ ಇದೊಂದು ಅತ್ಯಂತ ಪೋಷಕಾಂಶಯುಕ್ತ ಆಹಾರ. ಪುರುಷರ ನರದೌರ್ಬಲ್ಯ, ಮೂಲವ್ಯಾಧಿಗಳಲ್ಲೂ ಸಹ ಇದೊಂದು ಉತ್ತಮ ಪಥ್ಯ. ಇನ್ನೊಂದು ಒಣಹಣ್ಣು ಉತ್ತತ್ತಿ. ಒಣ ಖರ್ಜೂರವನ್ನ ಉತ್ತತ್ತಿ ಅಂತ ಕರೀತಾರೆ. ಕೆಲವು ಪ್ರಾಂತ್ಯಗಳಲ್ಲಿ ಇದನ್ನ ಕಾರಿಕಾಯಿ ಅಂತಲೂ ಕರೀತಾರೆ. ಸಿಹಿಯಾದ ರುಚಿಯನ್ನು ಹೊಂದಿದ್ದರೂ ಸಹ ಮಧುಮೇಹಿಗಳು ಮಿತವಾಗಿ ಇದನ್ನ ಬಳಸಬಹುದು. ಗುರುಗುಣವನ್ನು ಹೊಂದಿರುವುದರಿಂದ ಸುಲಭವಾಗಿ ಇದು ಜೀರ್ಣ ಆಗಲ್ಲ. ಆದ್ದರಿಂದ ಒಮ್ಮೆಗೆ 2 ಅಥವಾ 3 ಉತ್ತತ್ತಿಗಳನ್ನು ಮಾತ್ರ ಸೇವಿಸಬೇಕು. ಅಜೀರ್ಣವಾಗಿದ್ದಾಗ ಉತ್ತತ್ತಿಯನ್ನು ಸೇವಿಸಬಾರದು. ಉತ್ತತ್ತಿಯು ಹೃದಯ ಹಾಗೂ ಮೆದುಳಿಗೆ ಬಲಕಾರಕ. ಕಫವ್ಯಾಧಿಗಳಲ್ಲಿ ಇದೊಂದು ಉತ್ತಮವಾದ ಪಥ್ಯ. ಶ್ರಮದ ಕೆಲಸ ನಂತರ ಉತ್ತತ್ತಿಯನ್ನು ಸೇವಿಸಿದರೆ ದೇಹಕ್ಕೆ ಅತ್ಯವಶ್ಯಕ ಪೋಷಕಾಂಶಗಳ ಮರುಪೂರಣ ಆಗುತ್ತೆ. ರಕ್ತಾಲ್ಪತೆಯಿಂದ ತಲೆ ತಿರುಗುವುದು, ಸುಸ್ತು ಈ ಲಕ್ಷಣಗಳಿದ್ದರೆ ನಿಯಮಿತವಾಗಿ ಉತ್ತತ್ತಿ ಸೇವಿಸುವುದು ಸೂಕ್ತ. ಅನೀಮಿಯಾ ಅಂದ್ರೆ ರಕ್ತದ ಪ್ರಮಾಣ ಕಡಿಮೆ ಇದ್ದವರಿಗೆ ಉತ್ತತ್ತಿ ಒಂದು ಉತ್ತಮವಾದ ಮನೆಮದ್ದು. ಬಾದಾಮಿ ವಾತವ್ಯಾಧಿಗಳಲ್ಲಿ ಅಂದ್ರೆ ಕೀಲು ನೋವು ಇರುವಂತರಲ್ಲಿ, ವಾತ ಪ್ರಕೃತಿ ಇರುವಂತಹವರಲ್ಲಿ ಇದೊಂದು ಉತ್ತಮವಾದ ಪಥ್ಯ. ಇದನ್ನ ಸಂಸ್ಕೃತದಲ್ಲಿ ಅದಕ್ಕೆ ವಾತಾದ ಅಂತಾನೆ ಕರೀತಾರೆ. ಇದು ಮಧುರ ಮತ್ತು ಸ್ನಿಗ್ಧ ಗುಣಗಳಿಂದ ಕೂಡಿರುವುದರಿಂದ ದೇಹದ ವಾತದ ಅಂಶಗಳನ್ನು ಕಡಿಮೆ ಮಾಡಿ ಸ್ಕೀಲ್ ನೋವು, ಮೈಕೈ ನೋವು ಇಂತಹ ಲಕ್ಷಣಗಳನ್ನ ಕಡಿಮೆ ಮಾಡುತ್ತೆ. ಆದ್ದರಿಂದ ಬಾದಾಮಿ ಇಂಥವರಲ್ಲಿ ಸೂಕ್ತವಾದ ಮನೆಮದ್ದು. ನರದೌರ್ಬಲ್ಯದಂತಹ ವ್ಯಾಧಿಗಳಲ್ಲೂ ಸಹ ಇದು ಅತ್ಯುತ್ತಮವಾದ ಪಥ್ಯ. ಕೃಷಿ ವ್ಯಕ್ತಿಗಳಿಗೆ ದೇಹದ ತೂಕ ಹೆಚ್ಚಾಗಲು ಬಾದಾಮಿ ಸಹಕಾರಿ. ಇದರ ತೈಲವನ್ನ ಸೌಂದರ್ಯವರ್ಧಕಗಳಾಗಿ ಮುಖದ ಮೇಲೆ ಕಪ್ಪು ಕಲೆಗಳಿದ್ರೆ ನಿವಾರಿಸಲು ಸಹ ಬಳಸಬಹುದು. ಇನ್ನೊಂದು ಒಣಹಣ್ಣು ಅಕ್ರೋಟ್. ಇದು ಹೊರಗೆ ಗಟ್ಟಿ ಹೊದಿಕೆಯನ್ನು ಹೊಂದಿದ್ದು ಒಳಗೆ ಮೃದುವಾದ ತಿರುಳನ್ನು ಹೊಂದಿದೆ. ಈ ತಿರುಳು ನೋಡಲು ಮಾನವನ ಮೆದುಳಿನ ಆಕಾರವನ್ನೇ ಹೊಂದಿದೆ. ಆದ್ದರಿಂದ ಇದು ನರದೌರ್ಬಲ್ಯ ಹಾಗೂ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳಲ್ಲಿ ಉತ್ತಮ ಪಥ್ಯ. ಹೃದಯಕ್ಕೂ ಸಹ ಇದು ಬಲ ನೀಡುತ್ತೆ. ಬಾಣಂತಿಯರಲ್ಲಿ ಎದೆ ಹಾಲು ಕಡಿಮೆ ಆಗಿದ್ದರೆ ಅಕ್ರೋಟ್ ಪುಡಿಯನ್ನು ಹಾಲದೊಂದಿಗೆ ಸೇವಿಸಬಹುದು. ಅಕ್ರೋಟ್ನಲ್ಲಿ ಎಣ್ಣೆಯ ಅಂಶವಿದ್ದು ಅದು ಹೊಟ್ಟೆಯಲ್ಲಿನ ಜಂತುಗಳನ್ನು ಸಹ ನಿವಾರಣೆ ಮಾಡುತ್ತೆ. ಹೀಗೆ ಒಣಹಣ್ಣುಗಳು ಅಡುಗೆಯ ರುಚಿಯನ್ನು ಹೆಚ್ಚಿಸುವುದರ ಜೊತೆ ಜೊತೆಗೆ ಸುಲಭವಾಗಿ ಪಚನವಾಗಲು ಸಹ ಸಹಕಾರಿಯಾಗಿವೆ. ಜೊತೆಗೆ ಒಂದಷ್ಟು ಅವಶ್ಯಕ ಪೋಷಕಾಂಶಗಳನ್ನು ಹೊಂದಿವೆ. ಆದ್ದರಿಂದ ಇವುಗಳನ್ನು ನಿಯಮಿತವಾಗಿ ಉಪಯೋಗಿಸಬಹುದು. ಒಣಹಣ್ಣುಗಳನ್ನು ನಿಯಮಿತವಾಗಿ ಬಳಸಿ ಆರೋಗ್ಯದಿಂದಿರಿ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಡ್ರೈ ಫ್ರೂಟ್ಸ್ ನ ಔಷಧೀಯ ಗುಣಗಳ ಬಗ್ಗೆ ಅಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35:25. ಶ್ರೋತೃಗಳೇ, ಇದೀಗ ಬಂದ ನಿಧನ ಸುದ್ದಿ. ಅಮ್ಮತ್ತಿ ನಿವಾಸಿ ನೆಲ್ಲಮಕ್ಕಡ ಅಕ್ಕಣಿ ಕಾಳಪ್ಪ ಅಯ್ಯಂಗ ಇಂದು ಮರಣಪಟ್ಟಿದ್ದು. ಬೆಲ್ಲು ಮಾಸ್ಟರ್ ಅಯ್ಯಂಗಡ ಪೊಣ್ಣು 93 ವಯತ್ರ ನೆಲ್ಲಮಕ್ಕಡ ಅಕ್ಕಣಿ ಕಾಳಪ್ಪ ತಾಮನೆ ಬಲ್ಲಚಂಡ ಇಂಗಡ ಕಿರಿಕಾರ್ಯ ಇಂದು 4:15 ಮೀದ ಅಮ್ಮತ್ತಿಲ ನಡಪ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಮಿಶ್ರ ಮಾಧುರ್ಯ ವಿಶೇಷ ಕಾರ್ಯಕ್ರಮ. ಭಕ್ತಿ, ಭಾವ, ಜನಪದ ಹಾಗೂ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ಕೇಳೋಣ ಹರಪ್ಪನಹಳ್ಳಿ ಭೀಮವ್ವ ಅವರ ರಚನೆಯ ಭಕ್ತಿಗೀತೆ. ಗಾಯಕರು ವಿದ್ಯಾಭೂಷಣ.

ಶ್ರೋತೃಗಳೇ, ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಚಂದ್ರಶೇಖರ ಕಂಬಾರ ಅವರ ರಚನೀಯ ಭಾವಗೀತೆ. ಹಾಡಿದ್ದಾರೆ ರತ್ನಮಾಲ ಪ್ರಕಾಶ್.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೀವು ಕೇಳ್ತಾ ಇದ್ದೀರಾ ಮಿಶ್ರ ಮಾಧುರ್ಯ, ಭಕ್ತಿ ಭಾವ ಜನಪದ ಹಾಗೂ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇನ್ನು ಜನಪದ ಗೀತೆಯೊಂದನ್ನು ಆಲಿಸೋಣ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ.

ಕಾರ್ಯಕ್ರಮದ ಕೊನೆಯಲ್ಲಿ ದೇವರ ಕಣ್ಣು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರು ಸಂಗೀತ ನೀಡಿದ್ದಾರೆ. ಈ ಗೀತೆಯನ್ನ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ.

0: ಇದುವರೆಗೆ ಮಿಶ್ರಮಾಧುರ್ಯ ಭಕ್ತಿ ಭಾವ ಜನಪದ ಹಾಗೂ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05. ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz. ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ July 25 ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
1: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25 July ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಈಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
0: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ ಜಾನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. Save the number, save lives.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
0: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು

ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

0: ಕೇಳುಗರೆ, ಇದೀಗ ಕೆಲವು ಪ್ರಕಟಣೆಗಳು. 2025-26 ಸಾಲಿಗಾಗಿ ಎಸ್ಎಸ್ಎಲ್ಸಿ ಮತ್ತು ಎರಡನೇ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರಿಂದ ಪಡೆದು ಇದೇ 2026 ನವೆಂಬರ್ 15 ಒಳಗೆ ಸಲ್ಲಿಸಬಹುದು ಎಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿಯ ಜಂಟಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಎರಡು ಸಾವಿರದ 2026-27 ಶೈಕ್ಷಣಿಕ ವರ್ಷಕ್ಕೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ಪದವಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ನ https://sevasindhu.karnataka.gov.in ಈ ಲಿಂಕ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಕೂಡಲೇ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 31 ತಾರೀಖು, ಅಂದರೆ 2026 ಅಕ್ಟೋಬರ್ 31. ಸಿಬ್ಬಂದಿ ಆಯ್ಕೆ ಆಯೋಗವು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಗ್ರೂಪ್ ಸಿ ಹುದ್ದೆಗಳಾದ ಕೆಳದರ್ಜೆ ಲಿಪಿಕ, ಕಿರಿಯ ಕಾರ್ಯದರ್ಶಿ ಸಹಾಯಕ ಹಾಗೂ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳ ನೇಮಕಾತಿಗಾಗಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ 2026 ನೇಮಕಾತಿ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನಿಸಿರುತ್ತಾರೆ. ಪ್ರಸಕ್ತ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು 7 ತಾರೀಕಿನ ರಾತ್ರಿ 11 ಗಂಟೆಯವರೆಗೆ ಕೊನೆಯ ದಿನವಾಗಿರುತ್ತದೆ. ಅರ್ಜಿ ತಿದ್ದುಪಡಿಗೆ ಇದೇ ತಿಂಗಳ 14-16 ರಾತ್ರಿ 11 ಗಂಟೆಯವರೆಗೆ ಅವಕಾಶವಿರುತ್ತದೆ. ಪರೀಕ್ಷೆಯು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಾಗಿ ನಡೆಯಲಿದ್ದು ಕನ್ನಡ ಸೇರಿದಂತೆ 15 ಭಾಷೆಗಳಲ್ಲಿ ಪರೀಕ್ಷಾ ಸೌಲಭ್ಯವಿರುತ್ತದೆ. ಪರೀಕ್ಷೆಯ ದಿನಾಂಕವನ್ನು https://ssc.gov.in ಈ ವೆಬ್ಸೈಟ್ ಮೂಲಕ ಪ್ರಕಟಿಸಲಾಗುವುದು. ಅರ್ಜಿ ಸಲ್ಲಿಸಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವೆಬ್ಸೈಟ್ https://ssc.gov.in ಅಥವಾ MYSSC ಆ್ಯಪ್ನಲ್ಲಿಯೂ ಕೂಡ ಸಲ್ಲಿಸಬಹುದು ಎಂದು ಕೊಡಗು ಜಿಲ್ಲೆ ಮಡಿಕೇರಿಯ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆಗಳನ್ನು ಕೇಳಿದಿರಿ.
1: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ

ಪ್ರಚಲಿತ 1:30ಕ್ಕೆ ಪ್ರಸಾರವಾಗಲಿದೆ. 2:40ಕ್ಕೆ ಕನ್ನಡ ಚಿತ್ರಗೀತೆಗಳು, ಸಂಜೆ 4 ಗಂಟೆಗೆ ನೈದಿಲೆ ಗಾದೆ ಘಮ, ಸಂಜೆ 4:30ಕ್ಕೆ ಜನಪದ ಗೀತೆಗಳನ್ನು ಕೇಳುವಿರಿ, 5 ಗಂಟೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:10ಕ್ಕೆ ಗೀತಸುಧೆ, 6:51ಕ್ಕೆ ಕೃಷಿರಂಗ, ಇದರಲ್ಲಿ ಪೋಷಕಾಂಶಗಳು ನಷ್ಟವಾಗದಂತೆ ಅಡುಗೆ ಮಾಡುವ ಕ್ರಮ ಮತ್ತು ಪೂರಕ ಶಿಶು ಆಹಾರ ತಯಾರಿಕಾ ಕ್ರಮ ಕುರಿತು ಡಾಕ್ಟರ್ ಎಸ್ಎಂ ಸವಿತಾ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 7:45ಕ್ಕೆ ಭಾವಗೀತೆಗಳನ್ನು ಕೇಳಲಿದ್ದೀರಿ. 8 ಗಂಟೆಗೆ ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00ಕ್ಕೆ ಕಾಡುವ ಹಾಡುಗಳು, ಹಳೆಯ ಕನ್ನಡ ಹಾಗೂ ಹಿಂದಿ ಸಿನಿಮಾ ಗೀತೆಗಳು.

103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:10 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:45:55. ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ವಿನೂತನ ಕಾರ್ಯಕ್ರಮ ನೈದಿಲೆ ಗಾದೆ ಘಮ, ಗಾದೆಗಳ ಅಂತರಂಗ ಅರಿಯುವ ಸಮಯ ಪ್ರಸಾರವಾಗಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: FM 103.1 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:47:15. ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೃಷ್ಣ ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್ ಮತ್ತು ನಂದಿತಾ. ಸಾಹಿತ್ಯ ರಚನೆ ಕವಿರಾಜ್ ಅವರದ್ದು, ರಾಗ ಸಂಯೋಜನೆ ವಿ ಹರಿಕೃಷ್ಣ.

ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಕೇಳೋಣ ದ ವಿಲನ್ ಚಿತ್ರದ ಗೀತೆ. ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಾಲ್. ಸಾಹಿತ್ಯ ರಚನೆ ಪ್ರೇಮ್ ಅವರದ್ದು, ರಾಗ ಸಂಯೋಜನೆ ಅರ್ಜುನ್ ಜನ್ಯಾ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 1:30ಕ್ಕೆ ನಮ್ಮ ನಿಲಯದಿಂದ ಪ್ರಚಲಿತ ಕಾರ್ಯಕ್ರಮ. ಇದು ಪ್ರಸ್ತುತ ವಿದ್ಯಮಾನಗಳು ಹಾಗೂ ಚಿತ್ರಗೀತೆಗಳನ್ನೊಳಗೊಂಡ ಕಾರ್ಯಕ್ರಮ. ಮಧ್ಯಾಹ್ನ 2:40ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಸಂಜೆ 4:00ಗೆ ನೈದಿಲಿ ಗಾದೆ ಘಮ, ಗಾದೆಗಳ ಅಂತರಂಗ ಅರಿಯುವ ಸಮಯ. ಸಂಜೆ 4:30ಕ್ಕೆ ಜನಪದ ಗೀತೆಗಳನ್ನು ಕೇಳುವಿರಿ. 5:00ಗೆ ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:10ಕ್ಕೆ ಗೀತಸುಧೆ. ಇಂದು ಸಂಜೆ 6:51ಕ್ಕೆ ಕೃಷಿ

ಬಹಿರಂಗ. ಇದರಲ್ಲಿ ಪೋಷಕಾಂಶಗಳು ನಷ್ಟವಾಗದಂತೆ ಅಡಿಕೆ ಮಾಡುವ ಕ್ರಮ ಮತ್ತು ಪೂರಕ ಶಿಶು ಆಹಾರ ತಯಾರಿಕಾ ಕ್ರಮ ಕುರಿತು ಡಾಕ್ಟರ್ ಎಸ್ಎಂ ಸವಿತಾ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇಂದು ರಾತ್ರಿ 7:45 ಭಾವಗೀತೆಗಳನ್ನು ಆಲಿಸುವಿರಿ. 8:00 ಯುವವಾಣಿ, ಇದರಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ. 9:15 ಜನಪದ ಗೀತೆಗಳು, 9:30 ಕನ್ನಡ ಚಿತ್ರಗೀತೆಗಳು. ರಾತ್ರಿ 10:00 ಕಾಡುವ ಹಾಡುಗಳು, ಇದು ಹಳೆಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು.

ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ ಸರಿಯಾಗಿ 10 ಗಂಟೆ. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಇಂದು ವಿದುಷಿ ಮಾಳವಿಕಾ ಕಾನನ್ ಅವರ ಗಾಯನ, ಇವರೊಂದಿಗೆ ಪಕ್ಕವಾದ್ಯದಲ್ಲಿ ತಬ್ಲಾ ಸಾಥ್, ಶ್ಯಾಮಲಾಲ್ ಬೋಸ್, ಸಾರಂಗಿ ಮೊಹಮ್ಮದ್ ಸಗಿರುದ್ದೀನ್ ಖಾನ್. ಕೇಳಿ ರಾಗ್ ಸರಪರದ ಬಿಲಾವಲ್, ವಿಲಂಬಿತ್ ಹಾಗೂ ಧೃತ್ ತೀನ್ ತಾಲ್.

ಶ್ರೋತೃಗಳೇ, ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಳವಿಕಾ ಖಾನನ್ ಅವರ ಹಾಡುಗಾರಿಕೆ ಕೇಳಿದಿರಿ.

ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.

0: ಆತ್ಮೀಯ ಶ್ರೋತೃ ಬಂಧವರೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 10:31:04 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಆತ್ಮೀಯ ಶ್ರೋತೃಗಳೇ, ಗಾನ ಬಜಾನ ಕಾರ್ಯಕ್ರಮವನ್ನು ನಿಮಗೆ ಕೇಳಿಸೋದಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ, ಚಿಟ್ಟಂಗಡ ರವಿ ಸುಬ್ಬಯ್ಯ. ಕಾರ್ಯಕ್ರಮದ ಮೊದಲ ಗೀತೆ ಐ ಹೇಟ್ ಲವ್ ಸ್ಟೋರೀಸ್ ಚಿತ್ರದ್ದು, ಹಾಡಿದರೆ ರಹತ್ ಫತೇ ಅಲಿ ಖಾನ್. ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಶಾಲ್ ಶೇಖರ್.

ಶ್ರೋತೃಗಳೇ, ನಮ್ಮಂತೆ ಕೇಳಿ ಶ್ರೇಯ ಘೋಷಾಲ್ ಹಾಗೂ ಅರಿಜಿತ್ ಸಿಂಗ್ ಅವರ ಸ್ವರದಲ್ಲಿ ಏಜೆಂಟ್ ವಿನೋದ್ ಚಿತ್ರದ ಗೀತೆಯನ್ನು, ನೀಲೇಶ್ ಮಿಶ್ರಾ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಪ್ರೀತಮ್.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಆತ್ಮೀಯ ಶ್ರೋತೃಗಳಿಗೆ ಗಾನ ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಇರ್ಷಾದ್ ಖಮೀಲ್ ಅವರ ಸಾಹಿತ್ಯಕ್ಕೆ ಎ ಆರ್ ರಹಮಾನ್ ಸಂಗೀತ ಅಳವಡಿಸಿ ಅಲ್ಕಾ ಯಾಜ್ಞಿಕ್ ಹಾಗೂ ಅರಿಜಿತ್ ಸಿಂಗ್ ಹಾಡಿರುವ ಗೀತೆ ಚಿತ್ರ ತಮಾಷಾ.

ಪ್ರಿಯ ಗೆಳೆಯರೆ, ಇನ್ನು ಮುಂದೆ ಕೇಳೋಣ ಪಲಕ್ ಮುಚ್ಚಲ್ ಅವರ ಸ್ವರದಲ್ಲಿ MS ಧೋನಿ ಚಿತ್ರದ ಗೀತೆಯನ್ನು. ಅಮಲ್ ಮಲ್ಲಿಕ್ ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ಮನೋಜ್ ಮುಂಟಾಶೇರ್.

ಈಗ ಕೇಳೋಣ ಸೈಯದ್ ಖಾದ್ರಿಯವರ ಸಾಹಿತ್ಯಕ್ಕೆ ಪ್ರೀತಮ್ ಸಂಗೀತ ಅಳವಡಿಸಿ ಜಾವೇದ್ ಅಲಿ, ಇರ್ಫಾನ್ ಅಶ್ರಫ್ ಹಾಗೂ ಶದಬ್ ಹಾಡಿರುವ ಗೀತೆ ತುಮ್ಮೆಲೆ.

ಆತ್ಮೀಯ ಶ್ರೋತೃಗಳಿಗೆ ಗಾನ ಭಜನ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳೋಣ. ಈಗ ಏಕ್ತಾ ಟೈಗರ್ ಚಿತ್ರದ್ದು, ಹಾಡಿದರೆ ಮೋಹಿತ್ ಚವಾಣ್ ಹಾಗೂ ತರನಮ್ ಮಲ್ಲಿಕ್. ಸೊಹೇಲ್ ಸೇನ್ ಅವರ ಸಂಗೀತವಿರುವ ಈ ಗೀತೆಯ ಸಾಹಿತ್ಯ ಕೌಸರ್ ಮುನೀರ್ ಅವರದ್ದು.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಪ್ರೀತಿಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 11:43 ಆಗಲಿದೆ. ಇನ್ನು ಮುಂದೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳುವ ಸಮಯ. ಮೊದಲಿಗೆ ಕೇಳೋಣ KD ಚಿತ್ರದ ಗೀತೆಯನ್ನು. ಹಾಡಿದರೆ ಕೈಲಾಶ್ ಖೇರ್, ಪ್ರೇಮ್ ಹಾಗೂ ಸಂಗಡಿಗರು. ಮಂಜುನಾಥ್ BS ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಅರ್ಜುನ್ ಜನ್ಯಾ.

ಇನ್ನು ಮುಂದೆ ಕೇಳೋಣ. ಆರೋಹಣ ಸುಧೀಂದ್ರ ಹಾಗೂ ವಾಣಿ ಸತೀಶ್ ಅವರ ಸ್ವರದಲ್ಲಿ ಪೊಲೀಸ್ ಕಂಪ್ಲೇಂಟ್ ಚಿತ್ರದ ಈ ಗೀತೆಯನ್ನು. ಸಾಹಿತ್ಯ ಹಾಗೂ ಸಂಗೀತ ಆರೋಹಣ ಸುಧೀಂದ್ರ ಅವರದ್ದು.

ಆತ್ಮೀಯ ಶ್ರೋತೃಗಳೇ, ಒಂದೆರಡು ನಿಧನ ಸುದ್ದಿಯನ್ನು ಗಮನಿಸೋಣ. ಮುಕ್ಕೋಡ್ಲು ಕರಳನ ಆವಂದಿ ಗ್ರಾಮದ ಆಸಂಜೆ ದೇವೇಂಡ ಮುದ್ದಪ್ಪ ಚಿನ್ನಿ ಅಯ್ಯಂಗ ತಾಂಡ 74ನೇ ಬೈತಲು ಇಂದು ಪಂಚಿತೆ ಮರಣಪಟ್ಟಿತು. ದೇವೇಂಡ ಮುದ್ದಪ್ಪ ಚಿನ್ನಿ ಇಂಗಡ ಆಖಿರಿ ಕಾರ್ಯ ಇಂದು ಮಜ್ಜನ 3 ಗಂಟೆಗೆ ಒಕ್ಕ ತೋಟಗಳತ್ತು ನಡಪಂದು ಒಕ್ಕ ಕರ ಅರಿಚಿಟ್ಟಿತು. ಅಮ್ಮತ್ತಿ ಕಾರಳನ ನೆಲ್ಲ ಮಕ್ಕಡ ಅಕ್ಕಣಿ ಕಾಳಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. ಬೆಲ್ಲು ಮಾಸ್ಟರ್ ಅಂಡ್ ಪೊಣ್ಣು 93 ಬೈತ್ರ ನೆಲ ಮಗಡ ಅಕ್ಕಣೈ ಕಾಳಪ್ಪ ತಾಮನೆ ಬಲಚಣ್ಣ ಇಂಗಡ ಆಕಿರಿ ಕಾರ್ಯ ಇಂದು 24 ಗಂಟೆ ಮೀದ ಅಮ್ಮತ್ತಿಲ್ ನಡಪ ಅಂದ ಒಕ್ಕಕರ ಅರಿಸಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ ಶ್ರೋತೃಗಳೇ. ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಗಾರ್ಗ ಚಿತ್ರದ ಈ ಗೀತೆಯನ್ನು. ಹಾಡಿದರೆ ನದಿರ ಬಾನು ಹಾಗೂ ಸಂಗಡಿಗರು, ಶ್ರೀಹರಿ ಹಾಗೂ ವಿ ಹರಿಕೃಷ್ಣ ಅವರು ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದ್ದು.

ಆತ್ಮೀಯ ಶ್ರೋತೃ ಬಂಧವರೇ, ತೀರ್ಥರೂಪ ತಂದೆಯವರಿಗೆ ಇದು ಚಿತ್ರದ ಹೆಸರು. ಹಾಡಿದ್ದಾರೆ ರಜತ್ ಹೆಗಡೆ ಹಾಗೂ ಇಶಾ ಸುಚಿ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು ಜಾಯ್ ಕಾಸ್ಟಾ.

ಪ್ರಿಯ ಶ್ರೋತೃಗಳೇ, ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆಯನ್ನು. ಹಾಡಿದರೆ ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್. ಬಿ ಅಜನೀಶ್ ಲೋಕನಾಥ್ ಅವರು ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ಯೋಗರಾಜ್ ಭಟ್ ಅವರದ್ದು.

ಆತ್ಮೀಯ ಶ್ರೋತೃಗಳೇ, ಈಗ ಕೇಳೋಣ ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಎ ಆರ್ ರೆಹಮಾನ್ ಸಂಗೀತ ಅಳವಡಿಸಿ ಸಂಜಿತ್ ಹೆಗಡೆ ಹಾಡಿರುವ ಗೀತೆಯನ್ನು, ಚಿತ್ರ ಪೆದ್ದಿ.

ಪ್ರಿಯ ಶ್ರೋತೃಗಳೇ, ಮುಂದಿನ ಗೀತೆ ಶ್ರೀಮತಿ ಸಿಂಧೂರ ಚಿತ್ರದ್ದು. ಹಾಡಿದ್ದಾರೆ ನಿಹಾಲ್ ತೌರು ಹಾಗೂ ಶಿವಾನಿ ನವೀನ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ರಾಜೇಶ್ ರಾಮನಾಥ್.

ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ 45 ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಇಂದು ನಾಗರಾಜ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದವರು ಅರ್ಜುನ್ ಜನ್ಯ.

ಕಡಿದಿನದ ಸುರಿಮಳೆ ಕೈ ಹಿಡಿದು ಮುನ್ನಡೆಸು.

ಮುಂದಿನ ಗೀತೆ ಕಿರಣ್ ರವೀಂದ್ರನಾಥ್ ಹಾಗೂ ನಂದಿನಿ ರಾವ್ ಗುಜ್ಜಾರ್ ಅವರ ಸ್ವರದಲ್ಲಿದೆ. ಚಿತ್ರ ಅಮರ ಪ್ರೇಮಿ ಅರುಣ್. ಪ್ರವೀಣ್ ಕುಮಾರ್ ಜಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಕಿರಣ್ ರವೀಂದ್ರನಾಥ್.

ಆತ್ಮೀಯ ಶ್ರೋತೃಗಳೇ, ಸಮಯ 11:40 ಆಗಲಿದೆ. ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ವಿಶ್ವರತನ ಅವರ ಸಾಹಿತ್ಯಕ್ಕೆ ವಿವೇಕ್ ಹಾಗೂ ಮೆರ್ವಿನ್ ಸಂಗೀತ ಅಳವಡಿಸಿ ಚೇತನ್ ನಾಯ್ಕ ಸಂಗಡಿಗರೊಂದಿಗೆ ಹಾಡಿರುವ ಆಂಧ್ರ ಕಿಂಗ್ ತಾಲೂಕಾ ಚಿತ್ರದ ಗೀತೆಯನ್ನು.

ಸಹೋದರುಗಳೇ, ಇನ್ನು ಮುಂದೆ ಕೇಳೋಣ. ಅಭಿಜಿತ್ ತೀರ್ಥಹಳ್ಳಿಯವರ ಸಾಹಿತ್ಯ ಹಾಗೂ ಸಂಗೀತವಿರುವ ಅಪಾಯವಿದೆ ಎಚ್ಚರಿಕೆ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ರಜತ್ ಹೆಗಡೆ.

ಆತ್ಮೀಯ ಶ್ರೋತೃಗಳೇ, ಈಗ ಕೇಳೋಣ ಅನನ್ಯ ಭಟ್ ಸಂಗಡಿಗರೊಂದಿಗೆ ಹಾಡಿರುವ ಪುಷ್ಪ ಚಿತ್ರದ ಗೀತೆಯನ್ನು. ವರದರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ದೇವಿಶ್ರೀ ಪ್ರಸಾದ್.

ಶ್ರೋತೃಗಳೇ, ಮುಂದಿನ ಗೀತೆ ಯಕ್ಕ ಚಿತ್ರದ್ದು. ಹಾಡಿದರೆ ಆಂಟನಿ ದಾಸನ್. ಚರಣರಾಜ್ ಎಂ ಆರ್ ಅವರ ಸಂಗೀತ ನೀಡಿರುವಂತಹ ಈ ಗೀತೆಯ ಸಾಹಿತ್ಯ ನಾಗಾರ್ಜುನ್ ಶರ್ಮಾ ಅವರದ್ದು.

ಆತ್ಮ ಶ್ರೋತೃಗಳೇ, ಕನ್ನಡ ಚಲನಚಿತ್ರ ಕಾರ್ಯಕ್ರಮಗಳ ಕೊನೆಯ ಗೀತೆ ಇದು. ವಿದ್ಯಾಪತಿ ಚಿತ್ರದ್ದು, ಹಾಡಿದರೆ ವಾಸುಕಿ ವೈಭವ್ ಹಾಗೂ ಸುಪ್ರಿಯ ರಾಮ್. ಏಷ್ಯಂ ಆ್ಯಂಡ್ ಹಸೀನ್ ಸಂಗೀತ ನೀಡುವ ಈ ಗೀತೆಯ ಸಾಹಿತ್ಯ ಸುಜಿತ್ ವೆಂಕಟರಾಮಯ್ಯ.

ಆತ್ಮೀಯ ಶ್ರೋತೃಗಳೇ, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಪ್ರಸಾರವಾಗುವುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಔಷಧ ನಿಯಂತ್ರಣ ಕಾಯ್ದೆಯಡಿ ಪಟ್ಟಿಯಲ್ಲಿ ಬರದ ಕ್ಯಾನ್ಸರ್ನಂತಹ ಕಾಯಿಲೆಯ ಔಷಧಗಳು ಮತ್ತು ವೈದ್ಯಕೀಯ ಸಾಮಗ್ರಿಗಳ ಮಾರಾಟಕ್ಕೆ ಲಾಭಾಂಶದ ಯಾವುದೇ ಮಿತಿಯೇ ಇಲ್ಲದ ಹಿನ್ನೆಲೆ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ಜೀವರಕ್ಷಕ ಔಷಧಗಳನ್ನು ತಕ್ಷಣ ಬೆಲೆ ನಿಯಂತ್ರಣ ವ್ಯಾಪ್ತಿಗೆ ತರಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರ ಬರೆದು ಆಗ್ರಹಿಸಲಾಗಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿರುವ ಈ ವ್ಯವಸ್ಥೆಯ ವಿರುದ್ದ

0: ಗಂಭೀರ ಕ್ರಮ ಆಗುವ ತನಕ ತಾವು ಬಿಡುವುದಿಲ್ಲ ಎಂದಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಿಗೆ ತಲುಪಿದ ಅಭಿವೃದ್ಧಿಯ ಹಾದಿಯ ಕುರಿತಾಗಿದೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾವಿ ಸೈರಾಂಗ್ ರೈಲು ಮಾರ್ಗ ಕಾರ್ಯಾರಂಭಗೊಂಡು ಮಿಜೋರಾಂನ ರಾಜಧಾನಿ ಐಜ್ವಾಲ್ ರೈಲು ಜಾಲಕ್ಕೆ ಸಂಪರ್ಕಗೊಂಡಿತು. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಗಳಲ್ಲಿ ಒಂದಾದ ಚೇನಾಬ್ ಸೇತುವೆ ಸೇರಿದಂತೆ ಅತ್ಯಂತ ಸವಾಲಿನ ಭೌಗೋಳಿಕ ಪ್ರದೇಶಗಳನ್ನು ದಾಟಿ ಈ ಯೋಜನೆ ಪೂರ್ಣಗೊಂಡಿತು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೇವೂರು ಗ್ರಾಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಅವರ ಜನಪರ ಆಡಳಿತ ಮತ್ತು ಸೇವಾ ಕಾರ್ಯಗಳನ್ನು ಸ್ಮರಿಸುವ ಉದ್ದೇಶದಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಗ್ರಾಮೀಣ ಭಾಗದ ಜನರು ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳಬೇಕು, ದೊಡ್ಡ ಆಸ್ಪತ್ರೆಗಳಲ್ಲಿ ದೊರೆಯುವ ತಜ್ಞ ವೈದ್ಯರ ಸೇವೆಯನ್ನು ಗ್ರಾಮೀಣ ಜನರ ಮನೆ ಬಾಗಿಲಿಗೆ ತಲುಪಿಸುವ ಇಂತಹ ಶಿಬಿರಗಳು ಅತ್ಯಂತ ಉಪಯುಕ್ತವಾಗಿವೆ ಎಂದು ಕೊಪ್ಪಳದ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ನಿಖಿಲ್ ಹೇಳಿದ್ದಾರೆ.
1: ಹಾರ್ಟ್ ಅವೇರ್ನೆಸ್ ಜನಗಳಿಗೆ ತಲುಪೋದಕ್ಕಾಗಿ ಕ್ಯಾಂಪ್ ಮಾಡ್ತಾ ಇದೀವಿ. ಹೆಚ್ಚು ಜನ ಬನ್ನಿ, ಫೆಸಿಲಿಟಿನ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಆರೋಗ್ಯ ಮತ್ತೆ ಹಾರ್ಟ್ ನ ಆರೋಗ್ಯ ಎರಡು ಇಂಪಾರ್ಟೆಂಟ್. ಇಲ್ಲಿ ಫ್ರೀ ECG, ಎಕೋ, ಕಾರ್ಡಿಯಾಲಜಿ ಕನ್ಸಲ್ಟೇಷನ್, ಯೂರಾಲಜಿಸ್ಟ್ ಬಂದಿದ್ದಾರೆ, ಮತ್ತೆ ಮೂಳೆ ತಜ್ಞರು ಇದ್ದಾರೆ. ಇಷ್ಟು ಜನ ಒಟ್ಟಿಗೆ ಸೇರಿರೋದು ಎಲ್ಲ ನಿಮ್ಮ ಆರೋಗ್ಯಕ್ಕಾಗಿ. ಇದನ್ನ ಹೆಚ್ಚು ಸಂಖ್ಯೆಯಲ್ಲೇ ಬಂದು ಉಪಯೋಗಿಸ್ಕೋಬೇಕಂತೂ ಕೇಳಿಕೊಳ್ಳುತ್ತೇನೆ.
0: ರಾಜ್ಯದ ವಿವಿಧ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳಿಗೆ ಕೇಂದ್ರದ ಬರ ಅಧ್ಯಯನ ತಂಡವು ಭೇಟಿ ನೀಡಿ ಸ್ಥಿತಿಗತಿ ಪರಿಶೀಲನೆ ನಡೆಸುತ್ತಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಉನ್ನತ ಮಟ್ಟದ ತಂಡವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಚಳ್ಳಕೆರೆ ತಾಲೂಕಿನ ಪ್ರಮುಖ ಹಳ್ಳಿಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಜಲಕ್ಷಾಮದ ಸ್ಥಿತಿಯನ್ನು ವೀಕ್ಷಿಸಿತು. ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಸಕ್ಕರ ಗ್ರಾಮಕ್ಕೆ ಭೇಟಿ ನೀಡಿದ ತಂಡವು ಮಳೆ ಕೊರತೆಯಿಂದ ಸಂಪೂರ್ಣ ಒಣಗಿ ಹೋಗಿರುವ ಶೇಂಗಾ, ಮೆಕ್ಕೆಜೋಳ, ಹತ್ತಿ ಹಾಗೂ ತೊಗರಿ ಬೆಳೆಗಳನ್ನು ಪರಿಶೀಲಿಸಿತು. ನಂತರ ಹೊಸಕೇರಿ ಗ್ರಾಮಕ್ಕೆ ತೆರಳಿದ ಅಧಿಕಾರಿಗಳು ಜಲಮೂಲಗಳ ಸಂರಕ್ಷಣಾ ಕಾಮಗಾರಿ ಹಾಗೂ ಜಲಜೀವನ್ ಮಿಷನ್ ಯೋಜನೆಯ ಕಾರ್ಯಕ್ಷಮತೆಯನ್ನು ವೀಕ್ಷಿಸಿದರು. ಬಳಿಕ ಕೇಂದ್ರ ಬರ ಅಧ್ಯಯನ ತಂಡವು ಚಳ್ಳಕೆರೆ ತಾಲೂಕಿನ ಪರಶುರಾಮಪುರ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಆವರಣದಲ್ಲಿನ ರೈತ ಭವನದಲ್ಲಿ ಸ್ಥಳೀಯ ರೈತರೊಂದಿಗೆ ಸಂವಾದ ನಡೆಸಿ ಮನವಿ ಸ್ವೀಕರಿಸಿತು. ಭಾರತ ಸರ್ಕಾರದ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಉಪ ಆಯುಕ್ತ ಸುಧಾಮ್ ಬೇಗ್, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಉಪ ಸಲಹೆಗಾರ ಆಶೀಶ್ ಪಾಂಡೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧೀನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮಹಾಲನೋಬಿಸ್ ರಾಷ್ಟೀಯ ಬೆಳೆ ಮುನ್ಸೂಚನೆ ಕೇಂದ್ರದ ಉಪನಿರ್ದೇಶಕ ಕರಣ್ ಚೌಧರಿ ಅವರು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಗೇರ್ ದಡ ಗ್ರಾಮಕ್ಕೆ ಹಾಗೂ ಅರಕೇರಿ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದರು. ಅಪರ ಜಿಲ್ಲಾಧಿಕಾರಿ ಐಶ್ವರ್ ಆರ್ ಹಾಗೂ ಜಂಟಿ ಕೃಷಿ ನಿರ್ದೇಶಕ ಕೆಎಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆಗಳು, ಕುಡಿಯುವ ನೀರಿನ ಸಮಸ್ಯೆ ಕುರಿತು ಅಧಿಕಾರಿಗಳ ತಂಡಕ್ಕೆ ಮಾಹಿತಿ ನೀಡಿದರು. ಕೇಂದ್ರದ ಅಧಿಕಾರಿಗಳ ತಂಡ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ನಂತರ ಗ್ರಾಮಸ್ಥರೊಂದಿಗೆ ಮಾತನಾಡಿ ಬರ ಪರಿಸ್ಥಿತಿ ಕುರಿತು ಮಾಹಿತಿ ಸಂಗ್ರಹಿಸಿದರು. ಗೇರ್ ದಡ ಗ್ರಾಮದಲ್ಲಿ ಹೊಗೆಸೊಪ್ಪು ಬೆಳೆ ಹಾಗೂ ಅರಕೇರಿ ಗ್ರಾಮದಲ್ಲಿ ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ವಿವರಿಸಿದರು. ಮುಂಬೈ ಹಾಗೂ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಬೆಸೆಯುವ ಪ್ರಸಿದ್ಧ ಮತ್ಸ್ಯ ಗಂಧ ಹಾಗೂ ಸಿಎಸ್ಟಿ ರೈಲುಗಳಲ್ಲಿ ವಿಪರೀತ ಕಳ್ಳತನ ನಡೆಯುತ್ತಿರುವ ಬಗ್ಗೆ ದೂರುಗಳು ಕೇಳಿಬರುತ್ತಿರುವ ಹಿನ್ನೆಲೆ ಮುಂದಿನ ವಾರವೇ ದೆಹಲಿಗೆ ತೆರಳಿ ರೈಲ್ವೆ ಖಾತೆ ಸಚಿವರನ್ನು ಭೇಟಿಯಾಗಿ ಈ ವಿಚಾರವಾಗಿ ಚರ್ಚಿಸುವುದಾಗಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
3: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದು ವಿಶ್ವ ಶಿಕ್ಷಕರ ದಿನ. ಜಗತ್ತಿನಾದ್ಯಂತ ಈ ದಿನವನ್ನ ಅತ್ಯಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಶಿಕ್ಷಕ ಸಮಾಜವನ್ನು ಕಟ್ಟುವ ಶಿಲ್ಪಿ. ಶಿಕ್ಷಕ ಎಂದರೆ ಅಜ್ಞಾನದ

0: ಕತ್ತಲೆಸರಿಸಿ ಸುಜ್ಞಾನದ ಬೆಳಕಿನಡೆಗೆ ಕರೆದೊಯ್ಯುವ ದೀವಿಗೆ. ಗೆಳತಿಯರೇ, ಇಂದು ವಿಶ್ವ ಶಿಕ್ಷಕರ ದಿನ. ಜಗತ್ತಿನಾದ್ಯಂತ ಈ ದಿನವನ್ನ ಅತ್ಯಂತ ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಶಿಕ್ಷಕ ಸಮಾಜವನ್ನು ಕಟ್ಟುವ ಶಿಲ್ಪಿ. ಶಿಕ್ಷಕ ಎಂದರೆ ಅಜ್ಞಾನದ ಕತ್ತಲೆಸರಿಸಿ ಸುಜ್ಞಾನದ ಬೆಳಕಿನಡೆಗೆ ಕರೆದೊಯ್ಯುವ ದೀವಿಗೆ. ಶಿಕ್ಷಕರ ಸೇವೆಯನ್ನ ಗೌರವಿಸುವುದು, ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಪಾತ್ರದ ಬಗ್ಗೆ ಹಾಗೂ ಅವರ ಸಮಸ್ಯೆಗಳಿಗೆ ಪರಿಹಾರ ಇವೆಲ್ಲವುಗಳ ಕುರಿತಂತೆ 1994 ಯುನೆಸ್ಕೋ ಮತ್ತು ಐಎಲ್ಒದಿಂದ ಈ ದಿನದ ಆಚರಣೆ ಪ್ರಾರಂಭವಾಯಿತು. ಇಂತಹ ಮಹಾನ್ ಶಿಕ್ಷಕರ ಕುರಿತಾದ ಭಾಷಣವನ್ನು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳೋಣ. ಶಿಕ್ಷಣದ ರೂವಾರಿ ಶಿಕ್ಷಕ, ಧಾರವಾಡದ ಶಿಕ್ಷಕಿ ಮಂಜುಳಾ ಪಿ ಹೊಸೂರ್ ಅವರಿಂದ ಭಾಷಣ.
1: ವಿಶ್ವ ಶಿಕ್ಷಕರ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 5 ಆಚರಿಸಲಾಗುತ್ತದೆ. ಈ ದಿನವು ಜಗತ್ತಿನಾದ್ಯಂತ ಶಿಕ್ಷಕರ ಕೊಡುಗೆಯನ್ನು ಗೌರವಿಸುವ ದಿನವಾಗಿದೆ. ಶಿಕ್ಷಕರು ಶಿಕ್ಷಣದ ಮೂಲ ವ್ಯಕ್ತಿ, ಸಮಾಜದ ಮತ್ತು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವಲ್ಲಿ ವಹಿಸುವ ಪಾತ್ರವನ್ನು ಗುರುತಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ವಿಶ್ವ ಶಿಕ್ಷಕರ ದಿನವು ಕೇವಲ ಶಿಕ್ಷಕರಿಗೆ ಹೂವು ಕೊಡುವುದು ಅಥವಾ ಶುಭಾಶಯಗಳನ್ನು ಹೇಳುವ ದಿನವಲ್ಲ. ಇದು ಶಿಕ್ಷಕರ ಹಕ್ಕುಗಳು, ಜವಾಬ್ದಾರಿಗಳು ಮತ್ತು ಶಿಕ್ಷಣದ ಗುಣಮಟ್ಟದ ಬಗ್ಗೆ ಸಮಾಜ ಚಿಂತಿಸುವ ದಿನವೂ ಇದಾಗಿದೆ. ವಿಶ್ವ ಶಿಕ್ಷಕರ ದಿನ ಯಾವಾಗ ಮತ್ತು ಏಕೆ ಆರಂಭವಾಯಿತು? ವಿಶ್ವ ಶಿಕ್ಷಕರ ದಿನದ ಇತಿಹಾಸವು 1966 ಅಕ್ಟೋಬರ್ 5 ನಡೆದು ಮಹತ್ವದ ಅಂತಾರಾಷ್ಟ್ರೀಯ ಬೆಳವಣಿಗೆಯೊಂದಿಗೆ ಸಂಬಂಧಿಸಿತ್ತು. 1966 ಅಕ್ಟೋಬರ್ 5 ಯುನೆಸ್ಕೋ ಮತ್ತು ಐಎಲ್ಒ ಸಹಯೋಗದಲ್ಲಿ ನಡೆದ ವಿಶೇಷ ಅಂತರ್ ಸರ್ಕಾರಿ ಸಮ್ಮೇಳನದಲ್ಲಿ ಈ ಮಹತ್ವದ ಶಿಫಾರಸನ್ನು ಅಂಗೀಕರಿಸಲಾಯಿತು. ಈ ಶಿಫಾರಸನ್ನು ಶಿಕ್ಷಕರ ಹಕ್ಕುಗಳು ಮತ್ತು ಜವಾಬ್ದಾರಿಗಳು, ಶಿಕ್ಷಕರ ತರಬೇತಿ, ನೇಮಕಾತಿ, ಉದ್ಯೋಗ ಪರಿಸ್ಥಿತಿಗಳು, ಬೋಧನೆ ಮತ್ತು ಕೆಲಸದ ಪರಿಸ್ಥಿತಿಗಳ ಕುರಿತು ಅಂತಾರಾಷ್ಟ್ರೀಯ ಮಾನದಂಡವನ್ನು ರೂಪಿಸಿತು. ನಂತರ 1994 ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತದೆ. ಹೀಗಾಗಿ ವಿಶ್ವ ಶಿಕ್ಷಕರ ದಿನವು ಒಂದು ಸಾಮಾನ್ಯ ಆಚರಣೆಯಲ್ಲ, ಇದು ಶಿಕ್ಷಕರ ವೃತ್ತಿಗೆ ಜಾಗತಿಕ ಮಟ್ಟದಲ್ಲಿ ನೀಡಲಾಗಿರುವ ಮಹತ್ವದ ಪ್ರತೀಕವಾಗಿದೆ. ಇನ್ನು ವಿಶ್ವ ಶಿಕ್ಷಕರ ದಿನದ ಉದ್ದೇಶಗಳೇನಪ್ಪ? ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸಬೇಕು, ಶಿಕ್ಷಕರ ಮಹತ್ವವನ್ನು ತಿಳಿಸುವುದು, ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದು, ಶಿಕ್ಷಕರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿಗೆ ಪ್ರೋತ್ಸಾಹ, ವಿದ್ಯಾರ್ಥಿ ಮತ್ತು ಶಿಕ್ಷಕ ಸಂಬಂಧ ಬಲಪಡಿಸಿಕೊಳ್ಳುವುದು, ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರವನ್ನು ಗುರುತಿಸುವುದು. ಒಳ್ಳೆಯ ಶಿಕ್ಷಕರು ಒಳ್ಳೆಯ ವಿದ್ಯಾರ್ಥಿಗಳನ್ನು ಮಾತ್ರವಲ್ಲ, ಒಳ್ಳೆಯ ನಾಗರಿಕರನ್ನು ಸಹ ಅವರು ರೂಪಿಸುತ್ತಾರೆ. 2026 ವಿಶ್ವ ಶಿಕ್ಷಕರ ದಿನದ ಘೋಷವಾಕ್ಯಗಳು ಏನಿದ್ದಾವಪ್ಪಂದ್ರೆ, ಶಿಕ್ಷಕರೊಂದಿಗೆ ನಿಲ್ಲೋಣ, ವೃತ್ತಿಯನ್ನು ರಕ್ಷಿಸಿ, ಶಿಕ್ಷಕರ ಸ್ಥಾನಮಾನವನ್ನು ಉನ್ನತಗೊಳಿಸಿ, ನಮ್ಮ ಭವಿಷ್ಯವನ್ನು ರೂಪಿಸೋಣ. 2026 ಆಚರಣೆ ವಿಶೇಷವಾದದ್ದು ಏಕೆಂದರೆ ಇದು 1966 ಶಿಕ್ಷಕರ ಸ್ಥಾನಮಾನ ಕುರಿತು ಶಿಫಾರಸು ಮಾಡಿದ ಇವತ್ತು 60ನೇ ವಾರ್ಷಿಕೋತ್ಸವದ ಗುರುತಾಗಿದೆ. ಡಿಜಿಟಲ್ ತಂತ್ರಜ್ಞಾನ, ಕೃತಕ ಬುದ್ಧಿಮಂತೆ, ಹವಾಮಾನ ಬದಲಾವಣೆ, ವಲಸೆ, ಅಸಮಾನತೆ, ಒಳಗೊಳ್ಳುವಿಕೆ ಮತ್ತು ಶಿಕ್ಷಕರ ಕೊರತೆ ಮುಂತಾದ ಹೊಸ ಸವಾಲುಗಳಿವೆ ಎಂದು ಯುನೆಸ್ಕೋ ತಿಳಿಸಿದೆ. ಇನ್ನು ಶಿಕ್ಷಕ ಎಂದರೆ ಯಾರು? ಶಿಕ್ಷಕ ಎಂಬ ಪದ ಕೇವಲ ಉದ್ಯೋಗದ ಹೆಸರಾಗಿ ನೋಡಬಾರದು. ಶಿಕ್ಷಕ ಎಂದರೆ ಜ್ಞಾನ ನೀಡುವವನು, ಅಜ್ಞಾನವನ್ನು ದೂರ ಮಾಡುವವರು, ತಪ್ಪನ್ನು ತಿದ್ದುವವರು, ಪ್ರತಿಭೆಯನ್ನು ಗುರುತಿಸುವವರು, ಗುರಿ ತೋರಿಸುವವರು, ಶಿಸ್ತನ್ನು ಬೆಳೆಸುವವರು, ಸಮಾಜದ ಜವಾಬ್ದಾರಿಯನ್ನು ತಿಳಿಸುವವರು, ಭವಿಷ್ಯದ ನಾಗರಿಕ ರೂಪಿಸುವವರು. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಶಿಕ್ಷಕರೊಂದು ಮಾತು ದೊಡ್ಡ ಬದಲಾವಣೆಯನ್ನು ತರಬಹುದು. ನೀನು ಪ್ರಯತ್ನಿಸಿದರೆ ಖಂಡಿತ ನಿನ್ನ ಕೈಯಿಂದ ಆಗ್ತದ, ಸಾಧ್ಯ ಅಂತ ಶಿಕ್ಷಕರ ಒಂದು ಮಾತ ವಿದ್ಯಾರ್ಥಿಯ ಬದುಕನ್ನ ಬದಲಾಯಿಸಬಹುದು. ಆದ್ದರಿಂದ ಶಿಕ್ಷಕರ ಮಾತು, ವರ್ತನೆ ಮತ್ತು ನಡೆ ವಿದ್ಯಾರ್ಥಿಗಳ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ. ಇನ್ನು ಮುಖ್ಯವಾಗಿ ಶಿಕ್ಷಕರ ಕರ್ತವ್ಯಗಳು ಯಾವುವು ಕೇವಲ ಪಠ್ಯಪುಸ್ತಕಗಳನ್ನು ಓದಿ ಅದರೊಳಗೆ ಇದ್ದಿದ್ದನ್ನ ಸೀಮಿತವಾಗಿ ಹೇಳೋದಷ್ಟೇ ಅಲ್ಲ, ಉತ್ತಮ ಶಿಕ್ಷಣ ನೀಡಬೇಕು. ಉತ್ತಮ ಶಿಕ್ಷಣ ಅಂದ್ರೇನು? ಮಕ್ಕಳಿಗೆ ತಿಳಿಯುವ ಹಾಗೆ ಹೇಳಬೇಕು, ಯಾಕೆ, ಎಲ್ಲಿ, ಹೇಗೆ ಅನ್ನುವಂತ ಪಾಠ ಮಾಡಬೇಕಾದ್ರೆ ಪ್ರಶ್ನೆಗಳನ್ನ

ಹೇಳಬೇಕು. ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಕೇಳಿದ್ರೆ ನಾವು ಪಾಠ ಮಾಡಿದ್ದು ಮಕ್ಕಳಿಗೆ ಸಹಜವಾಗಿ ಅರ್ಥ ಆಗ್ತದೆ. ಅವ್ರಿಗೆ ಮುಂದೆ ಈಗಿನ ಏನು ಪ್ರಶ್ನೆ ಉತ್ತರ ಬರ್ತಾವಲ್ಲ, ಬಾಹೆಟ್ ಮಾಡುವ ಅವಶ್ಯಕತೆನ ಬರಂಗಿಲ್ಲ. ನಾವು ಅಲ್ಲೇ ಕ್ವಶನ್ ಗಳನ್ನ ಕೇಳಿದ್ರೆ ಅವ್ರ ತಲೆಯಲ್ಲೇ ನಾವು ಬರೆದು ಬಿಡಬೇಕು. ಇದು ಶಿಕ್ಷಕನ ಮುಖ್ಯ ಕರ್ತವ್ಯ. ಎರಡನೇದಾಗಿ ವಿದ್ಯಾರ್ಥಿಯಲ್ಲಿ ಕುತೂಹಲವನ್ನ ಬೆಳೆಸುವುದು. ಉತ್ತಮ ಶಿಕ್ಷಕ ಆದವನು ವಿದ್ಯಾರ್ಥಿಯ ಕುತೂಹಲವನ್ನ ಕೊಲ್ಲಬಾರದು, ಅದನ್ನ ಅವನ್ನ ಬೆಳೆಸಬೇಕು. ವಿದ್ಯಾರ್ಥಿಗಳನ್ನ ಪ್ರಶ್ನೆ ಕೇಳಿದಾಗ ಅವ್ರ ಕದರಿಸಿ ನಾವು ಕೂಡಿಸಬಾರದು. ಅವನಿಗೆ ಆ ಪ್ರಶ್ನೆ ಕೇಳಿದವನು ಮೊದಲನೇ ಹೆಜ್ಜೆ, ನೀ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ನಮಗೆ ಅದರ ಪ್ರಶ್ನೆ ಉತ್ತರ ಗೊತ್ತಿರಲಿಲ್ಲ ಆದರೆ ಯಾವ ಶಕನ ಅವನ ಗದರಿಸಿ ಕೂಡಿಸಬೇಡ್ರಿ, ಅದನ್ನ ನೀವು ಓದಿ ನಾಳೆ ಅವನಿಗೆ ಹೇಳ್ತೀನಿ ಅಂತ ಹೇಳ್ರಿ. ಆ ರೀತಿಯಾಗಿ ವಿದ್ಯಾರ್ಥಿಯ ಕುತೂಹಲವನ್ನ ನಾವು ಬೆಳೆಸಬೇಕು. ಅದರಿಂದ ಅವಂಗ ಹೊಸ ಜ್ಞಾನ ಏನಾಗ್ತದ, ಹುಡುಕಿದಂಗ್ತದ. ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮಾನವಾಗಿ ಕಾಣಬೇಕು. ಶಿಕ್ಷಕರು ಜೀವನವೇ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಬೇಕು. ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕಲಿಕೆಯ ವೇಗ ಒಂದೇ ಆಗಿರುವುದಿಲ್ಲ. ಯಾವ ವಿದ್ಯಾರ್ಥಿ ಎದರೊಳಗೆ ಒಳ್ಳೆಯದನ್ನ ಗುರುತಿಸುವುದು ಮೇನವಾಗಿ ಶಿಕ್ಷಕರದ ಕೆಲಸವಾಗಿದೆ. ಇದು ಶಿಕ್ಷಕರ ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿ ಇರುವಂತಹ ಪ್ರತಿಭೆಯನ್ನ ಗುರುತಿಸುವುದು ಶಿಕ್ಷಕರ ಮುಖ್ಯವಾದಂತಹ ಕರ್ತವ್ಯವಾಗಿದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಐದನೇದಾಗಿ ಅಂದ್ರೆ ಆತ್ಮವಿಶ್ವಾಸವನ್ನ ಬೆಳೆಸಬೇಕು. ಅಂಕಗಳಿಂದ ಆತ್ಮವಿಶ್ವಾಸ ಕೆಲವೊಮ್ಮೆ ಹೆಚ್ಚು ಮುಖ್ಯ ಆಗ್ತದೆ. ವಿದ್ಯಾರ್ಥಿಗಳ ವಿಫಲನೂ ಆಗ್ತಾರ, ನಿನಗೇನೇನೂ ಮಾಡಕ್ಕಾಗಂಗಿಲ್ಲ, ನಿನಗೇನು ಹೇಳಕ್ ಬರಂಗಿಲ್ಲ ಅಂತ ಈ ಬಾರಿ ನಾವು ಹೇಳಿದ್ ಅವ ಮಗು ಕುಗ್ಗೆನೆ ಬಿಡ್ತಾನ. ಅದಕ್ಕಾಗಿ ನೀನು ಇನ್ನೂ ಪ್ರಯತ್ನಿಸು, ಚೆನ್ನಾಗಿ ಪ್ರಯತ್ನಿಸು ಅಂತ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಆತ್ಮವಿಶ್ವಾಸವನ್ನ ಮೂಡಿಸಬೇಕು. ಇನ್ನು ನೈತಿಕ ಮೌಲ್ಯಗಳನ್ನ ಕಲಿಸಬೇಕು. ಶಿಕ್ಷಣ ಎಂದರೆ ಕೇವಲ ಅಕ್ಷರ ಜ್ಞಾನವಲ್ಲ, ಶಿಕ್ಷಣದ ನಿಜವಾದ ಉದ್ದೇಶ ಉತ್ತಮ ಮನುಷ್ಯನನ್ನು ರೂಪಿಸುವುದು. ಅವನಿಗೆ ಸತ್ಯ, ಪ್ರಾಮಾಣಿಕತೆ, ದಯೆ, ಸಹಾನುಭೂತಿ, ಶಿಸ್ತು, ಸಮಯ ಪಾಲನೆ, ಜವಾಬ್ದಾರಿ, ಅಷ್ಟೇ ಅಲ್ಲದೆ ದೇಶ ಪ್ರೇಮ, ಪರಿಸರದ ಬಗ್ಗೆ ಕಾಳಜಿ ಮತ್ತು ಮಾನವೀಯತೆ ಮುಂತಾದ ಮೌಲ್ಯಗಳನ್ನ ಆ ವಿದ್ಯಾರ್ಥಿಗಳಲ್ಲಿ ನಾವು ಬೆಳೆಸಬೇಕು. ಸಮಯ ಪಾಲನೆ, ನಾವು ಶಿಕ್ಷಕರಾದವರು ಮೊದಲು ನಾವೇ ಸಮಯದ ಮಹತ್ವವನ್ನು ತಿಳ್ಕೋಬೇಕು. ನಾವು ಸಮಯಕ್ಕೆ ಶಾಲೆಗೆ ಬರಬೇಕು, ತರಗತಿಯಲ್ಲಿ ಸಮಯಕ್ಕೆ ಹೋಗಬೇಕು, ಸರಿಯಾದ ಸಮಯಕ್ಕೆ ಹೋಗಬೇಕು, ಪಾಠವನ್ನ ಸರಿಯಾಗಿ ಯೋಚಿಸಬೇಕು. ಆವಾಗ ಏನಾಗ್ತದ ಅಂತಂದ್ರ ಆ ಮಕ್ಕಳು ಸಹ ತಮ್ಮ ಜೀವನದಾಗ ಸಮಯದ ಪರಿಜ್ಞಾನ ಅವರಿಗೂ ಗೊತ್ತಾಗ. ನಿರಂತರವಾಗಿ ಕಲಿಯೋದು, ಶಿಕ್ಷಕನು ಕಲಿಯುವುದನ್ನು ನಿಲ್ಲಿಸಿದ ದಿನ ಇಲ್ಲ. ಅವನು ಯಾವತ್ತಲೂ ನಾವು ನಾಳೆ ಪಾಠಕ್ಕೆ ಹೋಗ್ಬೇಕಾದ್ರೆ ಇವತ್ತು ನಾವು ಓದಿಕೊಂಡನೆ ಹೋಗಬೇಕು. ಆವಾಗ ಶಿಕ್ಷಕ ಏನಾಗ್ತದ ಅಂತಂದ್ರ ಇವತ್ತಿನ ಜಗತ್ತು ಹೆಂಗ ವೇಗವಾಗಿ ಬದಲಾಗತೈತಿ, ಹೊಸ ಹೊಸ ತಂತ್ರಜ್ಞಾನಗಳ ಅದಾವ, ಹೊಸ ಸಂಶೋಧನೆಗಳ ನಡೆಯಕತ್ತಾವ, ಹೊಸ ಬೋಧನೆಯ ವಿಧಾನಗಳ ಬಂದಾವ, ಈ ಎಲ್ಲ ಅಭಿವೃದ್ಧಿ ಆಗ್ಯಾವ. ಆದ್ದರಿಂದ ಶಿಕ್ಷಕರು ಕೂಡ ನಿರಂತರವಾಗಿ ಕಲಿತಾನೆ ಇರಬೇಕು. ಆ ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಬೇಕು. ಇನ್ನ ಕಾಲದೊಳಗ ಮೊಬೈಲ್, ಕಂಪ್ಯೂಟರ್, ಇಂಟರ್ನೆಟ್, ಡಿಜಿಟಲ್ ತರಗತಿಗಳು ಕೃತಕ ಬುದ್ಧಿಮಂತೆ ಶಿಕ್ಷಣದ ಭಾಗವಾಗಿದೆ. ಅಂದರೆ ತಂತ್ರಜ್ಞಾನ ಶಿಕ್ಷಕರನ್ನು ಬದಲಿಸುವ ಸಾಧನವಲ್ಲ, ಅದನ್ನು ಶಿಕ್ಷಕರ ಬೋಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸುವಂತಹ ಸಾಧನವಾಗಿದೆ. ಉದಾಹರಣೆಗೆ ಶೈಕ್ಷಣಿಕ ಅಡಿಗಳು, ಡಿಜಿಟಲ್ ಪ್ರಶಸ್ತಿಗಳು, ಆನ್ಲೈನ್ ಪುಸ್ತಕಗಳು, ಇವು ಎಲ್ಲ ಏನದಾವಲ್ಲ, ವಿದ್ಯಾರ್ಥಿಗಳ ತಂತ್ರಜ್ಞಾನದ ಜವಾಬ್ದಾರಿಯುತ ಬೆಳವಣಿಗೆಯನ್ನು ಶಿಕ್ಷಕರು ಕಲಿಸ ಬಹಳ ಮುಖ್ಯವಾದಂತಹ ಪಾತ್ರವಾದ. ವಿದ್ಯಾರ್ಥಿಗಳ ಮಾಹಿತಿ ಕ್ಷಣದೊಳಗೆ ಆಗಿಂದಾಗ ಸಿಕ್ಕಿಬಿಡ್ತದ, ಆದರೆ ಮಾಹಿತಿ ಸಿಗುವುದು ಮತ್ತು ಜ್ಞಾನವನ್ನು ಸರಿಯಾಗಿ ಬಳಸುವುದು ಒಂದೇ ಅಲ್ಲ. ಇಲ್ಲಿ ಶಿಕ್ಷಕರ ಮಹತ್ವ ಬಹಳ ಹೆಚ್ಚಾಗೈತಿ. ಅದು ಕೊಟ್ಟಿದ್ದನ್ನು ಯಾವುದು ಸರಿ, ಅದು ಕೊಟ್ಟಂತ ಉತ್ತರ ಸರಿ ಇದೆಯೋ ಅಥವಾ ಇಲ್ಲ ಅನ್ನೋದು ನಾವು ಶಿಕ್ಷಕರು ಪರಿಶೀಲನೆ ಮಾಡಿ ಅದಕ್ಕೆ ಸಂದರ್ಭಕ್ಕೆ ತಕ್ಕಂಗ ನಾವು ಇಲ್ಲಿ ಹೇಳಬೇಕಾಗ್ತದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳ ಜೀವನದಲ್ಲಿ ಓದು ಮಾತ್ರ ಇರೋಂಗಿಲ್ಲ, ಅವರಿಗೆ ಹಲವಾರು ಕುಟುಂಬದ ಸಮಸ್ಯೆಗಳಿರ್ತಾವ, ಸ್ನೇಹಿತರಿಂದ ಸಮಸ್ಯೆಗಳಿರ್ತಾವ, ಪರೀಕ್ಷೆಯ ಒತ್ತಡನೂ ಇರಬಹುದು, ವಿಫಲತೆಯ ಭಯನೂ ಇರಬಹುದು, ಭವಿಷ್ಯದ ಬಗ್ಗೆ ಅವರಿಗೆ ಗೊಂದಲನೂ ಇರಬಹುದು. ಇಂಥ ಎಲ್ಲಾ ಸಂದರ್ಭಗಳಾಗ ಶಿಕ್ಷಕರು ವಿದ್ಯಾರ್ಥಿಯನ್ನು ತಪ್ಪಿಸ್ತನನ್ನಾಗಿ ಮಾಡುವ ಬದಲು ಅವನಿಗೆ ಸರಿಯಾದ ಮಾರ್ಗವನ್ನು ತೋರಿಸುವುದು ಶಿಕ್ಷಕನ ಮುಖ್ಯವಾದಂತಹ ಕರ್ತವ್ಯವಾಗಿದೆ. ಇನ್ನು ಪೋಷಕರೊಂದಿಗೆ ಸಹ ಶಿಕ್ಷಕರು ಬಹಳ ಒಳ್ಳೆಯ ಸಂಬಂಧವನ್ನು ಇಟ್ಟುಕೋಬೇಕು. ಯಾಕಂದ್ರೆ ಶಿಕ್ಷಕರು ಮತ್ತು ಪೋಷಕರು ಪರಸ್ಪರ ವಿರೋಧಿಗಳಲ್ಲ. ಅವರಿಬ್ಬರು ಆ ಮಗುವಿನ ಭವಿಷ್ಯವನ್ನು ಉಜ್ವಲ ಮಾಡಕ ಎಷ್ಟು ಶಿಕ್ಷಕರ ಪಾತ್ರ ಮುಖ್ಯ ಐತಿ, ಅಷ್ಟೇ ಪೋಷಕರ ಪಾತ್ರನೂ ಮುಖ್ಯ ಐತಿ. ಆದ್ದರಿಂದ ವಿದ್ಯಾರ್ಥಿಯ ಸಮಸ್ಯೆಗಳನ್ನು ಪೋಷಕರೊಂದಿಗೆ ಸೂಕ್ತವಾಗಿ ನಾವು ಚರ್ಚಿಸಬೇಕು. ಪೋಷಕರಿಗೆ ಶಾಲೆಯ ಶಿಕ್ಷಣದ ಪ್ರತಿಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ಭಾಗವಹಿಸಲು ಅವರಿಗೆ ಅವಕಾಶವನ್ನು ನೀಡಬೇಕು. ಶಿಕ್ಷಕರ ಕರ್ತವ್ಯ ಕೇವಲ ಪರೀಕ್ಷೆ ಸಿದ್ಧಪಡಿಸುವುದು

ಅಥವಾ ವಿದ್ಯಾರ್ಥಿಯ ಸಮಾಜದಲ್ಲಿ ಹೇಗೆ ಬದುಕುವುದು ಅಂತ ಕಲಿಸುವುದಲ್ಲ. ಕಾನೂನಿನಿಗೆ ಗೌರವ, ಸಾರ್ವಜನಿಕ ಆಸ್ತಿಯ ರಕ್ಷಣೆ, ಪರಿಸರ ಸಂರಕ್ಷಣೆ, ಇತರ ಹಕ್ಕುಗಳು, ಗೌರವ, ಸಾಮಾಜಿಕ ಜವಾಬ್ದಾರಿ, ಪ್ರಜಾಪ್ರಭುತ್ವದ ಮೌಲ್ಯಗಳು, ಇಂಥ ಮುಂತಾದ ಅನೇಕ ವಿಷಯಗಳ ಬಗ್ಗೆ ಅವರಿಗೆ ನಾವು ಅರಿವನ್ನ ಮೂಡಿಸಬೇಕು. ಪರಿಸರದ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸಬೇಕ್ರಿ. ಇಂದಿನ ಜಗತ್ತದಾಗ ಹವಾಮಾನ ಬದಲಾವಣೆಯಾಗಿ ಪರಿಸರದಾಗ ಬಹಳ ವ್ಯತ್ಯಾಸ ಕತ್ತವ. ಅದಕ್ಕೆ ಶಾಲೆಯ ಮಕ್ಕಳಿಗೆ ಮೊದಲು ಹೇಳಬೇಕಾಗಿ, ನೀರನ್ನ ಉಳಿಸ್ರಿ, ವಿದ್ಯುತ್ತನ್ನ ಉಳಿಸ್ರಿ, ಮರಗಳನ್ನ ಬೆಳೆಸ್ರಿ, ಪ್ಲಾಸ್ಟಿಕ್ ಬಳಕೆನ ಆದಷ್ಟು ಕಡಿಮೆ ಮಾಡ್ರಿ, ತ್ಯಾಜ್ಯ ವಿಂಗಡಣೆ ಮಾಡೋದನ್ನ ಕಲಿರಿ, ಸ್ವಚ್ಛವಾಗಿ ಇರುವುದನ್ನ ಕಲಿರಿ. ಇವು ಎಲ್ಲಾನು ನಾವು ಶಿಕ್ಷಕರು ಮಕ್ಕಳಿಗೆ ದಿನಾ ದಿನ ಹೇಳಬೇಕಾಗ್ತದ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯ ಐತ್ರಿ. ಆ ಹೆಣ್ಣು ಮಕ್ಕಳ ಶಿಕ್ಷಣ ಪ್ರೋತ್ಸಾಹಕ, ಒಂದ್ ಹೆಣ್ಣು ಮಗು ಶಿಕ್ಷಣ ಪಡೆದರೆ ಒಂದು ಕುಟುಂಬದ ಭವಿಷ್ಯವೇ ಬದಲಾಗಬಹುದು. ಹೆಣ್ಣು ಮಕ್ಕಳು ತಮ್ಮ ಕನಸುಗಳನ್ನ ಬೆನ್ನಟ್ಟಲು ಶಿಕ್ಷಕರು ಪ್ರೋತ್ಸಾಹಿಸಬೇಕು. ಅವರಲ್ಲಿ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನ ನಾವು ಅವರಲ್ಲಿ ಮೂಡಿಸಬೇಕು, ಬೆಳೆಸಬೇಕು. ಇನ್ನು ಸಾಮಾಜಿಕ ಸಮಾನತೆಯ ಅರಿವು. ಶಿಕ್ಷಣವು ಸಮಾಜದಲ್ಲಿರುವ ಅಸಮಾನತೆ ಕಡಿಮೆ ಮಾಡುವ ಪ್ರಮುಖ ಸಾಧನವಾಗಿದೆ. ಇಲ್ಲಿ ನಾವು ಜಾತಿ, ಧರ್ಮ, ಭಾಷೆ, ಲಿಂಗ, ಆರ್ಥಿಕ ಸ್ಥಿತಿ ಅಥವಾ ಯಾವುದೇ ವೈಯಕ್ತಿಕ ಹಿನ್ನೆಲೆ ಆಧಾರದ ಮೇಲೆ ನಾವು ವಿದ್ಯಾರ್ಥಿಗಳ ನಡುವೆ ಭೇದ ಭಾವ ಯಾವಾಗಲೂ ಮಾಡಬಾರದು. ತರಗತಿ ಎಲ್ಲರಿಗೂ ಸುರಕ್ಷಿತ ಮತ್ತು ಗೌರವಿತ ಸ್ಥಳವಾಗಿರಬೇಕು. ವಿದ್ಯಾರ್ಥಿಗಳ ಪ್ರತಿಭೆ ಗುರುತಿಸುವುದು. ಎಲ್ಲಾ ಮಕ್ಕಳ ಒಂದ ರೀತಿ ಇರಂಗಿಲ್ಲರಿ. ಒಬ್ರು ಗಣಿತದಾಗ ಉತ್ತಮ ಇರ್ತಾರ, ಇನ್ನೊಬ್ರು ಚಿತ್ರಕಲೆಯೊಳಗಿರ್ತಾರ, ಒಬ್ರು ಸಂಗೀತದೊಳಗಿರ್ತಾರ, ಇನ್ನೊಬ್ರು ಕ್ರಿಯೊಳಗಿರ್ತಾರ, ಮತ್ತೊಬ್ರು ನಾಯಕತ್ವದಲ್ಲಿರ್ತಾರ. ಆ ಶಿಕ್ಷಕರ ಮುಖ್ಯ ಕರ್ತವ್ಯ ಏನಂತಂದ್ರ, ಪ್ರತಿಯೊಬ್ಬರ ಸಾಮರ್ಥ್ಯವನ್ನ ಗುರುತಿಸಿ ಅವನನ್ನ ಅಭಿವೃದ್ಧಿಪಡಿಸುವ ಅವಕಾಶವನ್ನ ಕಲ್ಪಿಸಬೇಕು. ಶಿಕ್ಷಕರೇ ಮಾದರಿಯಾಗಬೇಕು. ವಿದ್ಯಾರ್ಥಿಗಳು ಶಿಕ್ಷಕರ ಮಾತಕ್ಕಿಂತ ಅವರ ನಡೆ ನುಡಿಗಳಲ್ಲಿ ಹೆಚ್ಚು ಗಮನ ಕೊಡ್ತಾರ. ಶಿಕ್ಷಕರು ಸತ್ ಮಾತನಾಡಿದರೆ ವಿದ್ಯಾರ್ಥಿಗಳು ಸತ್ಯದ ಮಹತ್ವವನ್ನ ಕಲಿಯುತ್ತಾರೆ. ಶಿಕ್ಷಕರು ಸಮಯ ಪಾಲನೆ ಮಾಡಿದರೆ ವಿದ್ಯಾರ್ಥಿಗಳು ಕೂಡ ಸಮಯ ಪಾಲನೆಯನ್ನ ಕಲಿತಾರ. ಶಿಕ್ಷಕರು ಎಲ್ಲನ್ನೂ ಗೌರವಿಸಿದರೆ ವಿದ್ಯಾರ್ಥಿಗಳು ಗೌರವವನ್ನ ಕೊಡ್ತಾರ. ಆದ್ದರಿಂದ ಶಿಕ್ಷಕರ ವ್ಯಕ್ತಿತ್ವವೇ ಒಂದು ಜೀವಂತ ಪಾಠ ಪುಸ್ತಕವಾಗಿದೆ. ಇವತ್ತು ನೋಡ್ರಿ, ನಮಗ್ ತಂದೆ ತಾಯಿ ಏನ್ ಮಾಡ್ತಾರಪ್ಪ ಅಂತಂದ್ರ, ಬುತ್ತಿಯನ್ನ ಕಟ್ಟಿ ಕಳಿಸ್ತಾರ. ಆ ಬುತ್ತಿಯನ್ನ ನಾವು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ, ನಮಗ್ ಮತ್ತ ಹೊಟ್ಟೆ ಹಸಿತದ, ನಮ್ಮ ಮತ್ತ ತಾಯಿ ನಮಗ್ ಊಟಕ್ ಹಾಕ್ತಾಳ. ಆದ್ರೆ ಗುರು ಅವನು ಎಂತ ಬುತ್ತಿಯನ್ನ ಕೊಡ್ತಾರ, ಸ್ವತಃ ನಾವು ಗಳಿಸುವಂತಹ ಬುತ್ತಿಯನ್ನು ಅವರು ನಮಗೆ ಕಟ್ಟಿಕೊಡ್ತಾರ. ಅದಕ್ಕೋಸ್ಕರ ಶಿಕ್ಷಕರ ದಿನವನ್ನ ನಾವು ಬಹಳ ವಿಜೃಂಭಣೆಯಿಂದ, ನಾವು ಎಲ್ಲರೂ ವಿಶ್ವ ದಿನಾಚರಣೆ ಆಚರಿಸ್ಕೊ ಬಂದೀವಿ, ಯಾವತ್ತು ನಾವು ಶಿಕ್ಷಕನ ಮರೆಯಕ ಸಾಧ್ಯ ಇಲ್ಲ ನೋಡ್ರಿ. ಇವತ್ತು ನಾವು ಯಾವುದೇ ಒಂದು ಕಷ್ಟದಾಗಿದ್ರು ಸಹ ಹಿಂದಿನ ಕಾಲದಲ್ಲಿ ಗುರು ಹೇಳಿದ ಈ ವಾದದ ಜ್ಞಾಪಕ ಬರ್ತದೆ. ಇಂದಿನ ಶಿಕ್ಷಕರ ಮುಂದಿರುವ ಸವಾಲುಗಳು. ಇಂದಿನ ಶಿಕ್ಷಕರು ಕೆಲಸದ ಹಿಂದಿನ ಕಾಲಕ್ಕಿಂತ ಹಲವಾರು ರೀತಿಯಲ್ಲಿ ಬದಲಾವಾಗಿದೆ. AI, ಡಿಜಿಟಲ್ ತಂತ್ರಜ್ಞಾನ, ಲಾಗುತ್ತಿರುವ ಸಾಮಾಜಿಕ ಪರಿಸ್ಥಿತಿಗಳು, ವಿಭಿನ್ನ ಕಲಿಕೆಗಳ ಅಗತ್ಯ, ಒಳಗೊಳ್ಳುವ ಶಿಕ್ಷಣ, ಹವಾಮಾನ ಬದಲಾವಣೆ ಮತ್ತು ಇತರ ಸಾಮಾಜಿಕ ಸವಾಲುಗಳು ಶಿಕ್ಷಕರ ವೃತ್ತಿ ಮೇಲೆ ಪರಿಣಾಮ ಬೀರುತ್ತಿದೆ. ಹೆಚ್ಚುತ್ತಿರುವ ಕೆಲಸದ ಒತ್ತಡ, ತಂತ್ರಜ್ಞಾನದಿಂದ ಹೊಂದಿಕೊಳ್ಳುವುದು ಅಗತ್ಯ, ವಿದ್ಯಾರ್ಥಿಗಳ ವೈವಿಧ್ಯಮಯ ಕಲಿಕೆಯ ಅಗತ್ಯಗಳು, ಪೋಷಕರ ನಿರೀಕ್ಷೆಗಳು, ಬದಲಾಗುತ್ತಿರುವ ಶಿಕ್ಷಣ ವಿಧಾನಗಳು, ಡಿಜಿಟಲ್ ವ್ಯತ್ಯಾಸ, ವಿದ್ಯಾರ್ಥಿಗಳ ಗಮನ ಕೇಂದ್ರೀಕರಣ ಸಮಸ್ಯೆಗಳು, ನಿರಂತರ ತರಬೇತಿಯ ಅಗತ್ಯ, ಹೊಸ ಶಿಕ್ಷಣ ತಂತ್ರಜ್ಞಾನಗಳ ಅರಿವು, ವೃತ್ತಿಪರ ಗೌರವವನ್ನು ಕಾಪಾಡಿಕೊಳ್ಳುವುದು ಅಗತ್ಯ. ಇನ್ನು ಶಿಕ್ಷಕರಿಗೆ ಸಮಾಜದ ಕರ್ತವ್ಯವೇನು? ಶಿಕ್ಷಕರಿಂದ ಕರ್ತವ್ಯಗಳನ್ನು ನಿರೀಕ್ಷಿಸುವುದಷ್ಟೇ ಸಮಾಜದ ಶಿಕ್ಷಕರಿಗೆ ಅಗತ್ಯವಾಗಿ ಗೌರವ ಮತ್ತು ಬೆಂಬಲ ನೀಡಬೇಕು. ಶಿಕ್ಷಕರಿಗೆ ಉತ್ತಮ ಕೆಲಸದ ಪರಿಸ್ಥಿತಿ, ಅಗತ್ಯ ಬೋಧನಾ ಸಾಮಗ್ರಿಗಳು, ನಿರಂತರ ತರಬೇತಿ, ವೃತ್ತಿಪರ ಸ್ವತಂತ್ರ, ಗೌರವ, ಸುರಕ್ಷಿತ ಕೆಲಸದ ವಾತಾವರಣ, ಸಮರ್ಪಕ ಸಂಪನ್ಮೂಲಗಳು, ಇವೆಲ್ಲ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳ ಕಲಿಕೆಯ ಪರಿಸ್ಥಿತಿಗಳೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ ಎಂದು ದೃಷ್ಟಿಕೋನ ಮಹತ್ವ ಬೇಕು. ಆದ್ದರಿಂದ ಉತ್ತಮ ಶಿಕ್ಷಕರು ಬೇಕು ಎಂದು ಹೇಳುವುದರ ಜೊತೆಗೆ ಉತ್ತಮ ಶಿಕ್ಷಕರಿಗೆ ಬೇಕಾದ ಪರಿಸ್ಥಿತಿಗಳನ್ನು ನಿರ್ಮಿಸಬೇಕು ಎಂಬುದನ್ನು ಸಮಾಜ ಅರಿತುಕೊಳ್ಳಬೇಕು. ಇನ್ನು ವಿದ್ಯಾರ್ಥಿಗಳ ಕರ್ತವ್ಯವೇನಪ್ಪ? ಶಿಕ್ಷಕನ ಗೌರವಿಸುವುದು ವಿದ್ಯಾರ್ಥಿಗಳ ಪ್ರಮುಖ ಕರ್ತವ್ಯವಾಗಿದೆ. ಶಿಕ್ಷಕರನ್ನು ಗೌರವಿಸುವುದು ಎಂದರೆ ಕೇವಲ ಶಿಕ್ಷಕರ ದಿನದಂದು ಹೂವು ಕೊಡುವುದು ನಿಜವಾದ ಗೌರವವಲ್ಲ. ಶಿಕ್ಷಕರು ಹೇಳುವುದನ್ನು ಗಮನದಿಂದ ಕೇಳುವುದು, ಪ್ರಶ್ನೆಗಳನ್ನು ಕೇಳುವುದು, ಸಮಯಕ್ಕೆ ಕೆಲಸ ಪೂರ್ಣಗೊಳಿಸಬೇಕು, ಶಿಸ್ತಿನಿಂದ ನಡೆದುಕೊಳ್ಳಬೇಕು, ಸಹಪಾಠಿಗಳನ್ನು ಸಹ ಗೌರವಿಸಬೇಕು, ಶಾಲೆಯ ಆಸ್ತಿಯನ್ನು ಕಾಪಾಡಬೇಕು,

ಕಲಿತ ಜ್ಞಾನವನ್ನು ಜೀವನದಲ್ಲಿ ಬಳಸಬೇಕು. ವಿದ್ಯಾರ್ಥಿಯ ಯಶಸ್ಸೇ ಶಿಕ್ಷಕರಿಗೆ ದೊರೆಯುವ ಅತ್ಯಂತ ದೊಡ್ಡ ಗೌರವ. ಶಿಕ್ಷಕ ದಿನದ ಆಚರಣೆಯ ನಿಜವಾದ ಅರ್ಥ ಏನು? ಶಿಕ್ಷಕರ ದಿನದಂದು ನಾವು ಶಿಕ್ಷಕರಿಗೆ ಶುಭಾಶಯವನ್ನು ಹೇಳುತ್ತೇವೆ, ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಭಾಷಣವನ್ನು ಸಹ ಮಾಡ್ತೀವಿ, ಹೂಗಳನ್ನು ಸಹ ನೀಡ್ತೀವಿ. ಆದರೆ ಆ ಒಂದು ದಿನದ ಆಚರಣೆ ನಂತರ ಶಿಕ್ಷಕರ ಬಗ್ಗೆ ನಮ್ಮ ಗೌರವ ಮುಂದುವರಿಯಬೇಕು. ಶಿಕ್ಷಕರ ದಿನದ ನಮಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀವಿ, ನಮ್ಮ ಜೀವನವನ್ನು ರೂಪಿಸಿದ ಶಿಕ್ಷಕರಿಗೆ ನಾವು ನಿಜವಾಗಿ ಎಷ್ಟು ಗೌರವ ನೀಡುತ್ತಿದ್ದೇವೆ? ಈ ಪ್ರಶ್ನೆಗೆ ಉತ್ತರಿಸುವುದು ಪ್ರತಿಯೊಬ್ಬ ವಿದ್ಯಾರ್ಥಿ ಮುಖ್ಯವಾದಂತಹ ಕರ್ತವ್ಯವಾಗಿದೆ. ಇನ್ನು ಒಬ್ಬ ಶಿಕ್ಷಕನ ಪ್ರಭಾವ. ಒಬ್ಬ ಶಿಕ್ಷಕನ ಪ್ರಭಾವವನ್ನು ಅಂಕಗಳಿಂದ ಅಳೆಯಲು ಸಾಧ್ಯವಿಲ್ಲ. ಒಬ್ಬ ವಿದ್ಯಾರ್ಥಿ ಹಲವು ವರ್ಷ ನಂತರವೂ ತನ್ನ ಶಿಕ್ಷಕರನ್ನು ನೆನಪಿಸಿಕೊಳ್ಳಬಹುದು. ನಾನು ಸೋತಾಗ ನನ್ನ ಶಿಕ್ಷಕರು ನನ್ನನ್ನು ಪ್ರೋತ್ಸಾಹಿಸಿದರು, ನಾನು ತಪ್ಪು ಮಾಡಿದಾಗ ನನ್ನ ಶಿಕ್ಷಕರು ನನಗೆ ಸರಿಯಾದ ದಾರಿ ತೋರಿಸಿದರು, ನಾನು ನನ್ನ ಮೇಲೆ ನಂಬಿಕೆ ಕಳೆದುಕೊಂಡಾಗ ನನ್ನ ಶಿಕ್ಷಕರು ನನ್ನಲ್ಲಿ ನಂಬಿಕೆಯನ್ನು ತುಂಬಿದರು. ಇಂಥ ನೆನಪುಗಳು ಶಿಕ್ಷಕರ ನಿಜವಾದ ಸಾಧನೆಯಾಗಿದೆ. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧ ಹೆಂಗಿರಬೇಕಪ್ಪ? ಕೇವಲ ಪಾಠ ಕಲಿಸುವುದು ಕೇಳುವುದು ಅಷ್ಟ ಸಂಬಂಧ ಆಗಿರಬಾರದು. ಜ್ಞಾನ ಮತ್ತು ಕುತೂಹಲದ ಸಂಬಂಧ, ಅನುಭವ ಕಲಿಕೆಯ ಸಂಬಂಧ, ಮಾರ್ಗದರ್ಶನ ಮತ್ತು ಪ್ರಯತ್ನದ ಸಂಬಂಧ, ನಂಬಿಕೆ ಮತ್ತು ಜವಾಬ್ದಾರಿಯ ಸಂಬಂಧ. ಒಬ್ಬ ವಿದ್ಯಾರ್ಥಿಯು ಶಿಕ್ಷಕನನ್ನು ಪ್ರಶ್ನಿಸಲು ಹೆದರಬಾರದು. ಅದೇ ರೀತಿ ಶಿಕ್ಷಕನು ಕೂಡ ವಿದ್ಯಾರ್ಥಿಯ ಪ್ರಶ್ನೆಗಳನ್ನು ಗೌರವಿಸಬೇಕು. ಉತ್ತಮ ಶಿಕ್ಷಕರ ಗುಣಗಳು ಯಾವುವಪ್ಪ ಅಂತಂದ್ರೆ, ಜ್ಞಾನ ಇರಬೇಕು, ತಾಳ್ಮೆ ಇರಬೇಕು, ಪ್ರೀತಿ ಇರಬೇಕು, ಶಿಸ್ತು, ಪ್ರಾಮಾಣಿಕತೆ, ಸೃಜನಶೀಲತೆ, ಕಲಿಯುವ ಮನೋಭಾವ, ನಾಯಕತ್ವ. ಒಬ್ಬ ಉತ್ತಮ ಶಿಕ್ಷಕನಲ್ಲಿ ಹಲವಾರು ಗುಣಗಳಿರಬೇಕು. ತಾನು ಬೋಧಿಸುವಂತಹ ವಿಷಯ ಉತ್ತಮ ಜ್ಞಾನದಿಂದ ಕೂಡಿರಬೇಕು. ಎಲ್ಲಾ ವಿದ್ಯಾರ್ಥಿಗಳು ಒಂದೇ ರೀತಿ ಕಲಿಯುವುದಿಲ್ಲ, ಆದ್ದರಿಂದ ಬಹಳ ತಾಳ್ಮೆ ಅಗತ್ಯ. ಇನ್ನು ಶಿಕ್ಷಕರ ದಿನದ ಗಮನ ನಮಗೆ ನೀಡುವ ಸಂದೇಶ ಏನಂತಂದ್ರೆ, ಶಿಕ್ಷಕರನ್ನು ಗೌರವಿಸುವುದು ಎಂದರೆ ಶಿಕ್ಷಣದ ಭವಿಷ್ಯವನ್ನು ಗೌರವಿಸುವುದು. ಶಿಕ್ಷಕರನ್ನು ಗೌರವಿಸುವ ಜ್ಞಾನವನ್ನು ಗೌರವಿಸಿದಂತೆ. 2026ನೇ ವಿಶೇಷ ಸಂದೇಶ ಏನಪ್ಪ ಅಂತಂದ್ರ, ವಿಶ್ವ ಶಿಕ್ಷಕರ ದಿನವು ವಿಶೇಷ ಮಹತ್ವ ಹೊಂದಿದೆ. 1966ರಲ್ಲಿ ಶಿಕ್ಷಕರ ಸ್ಥಾನಮಾನವನ್ನು ಕುರಿತು ಶಿಫಾರಸು ಮಾಡಿದ 60 ವರ್ಷಗಳ ಪೂರ್ಣಗೊಳಿದಂತ ಹಿನ್ನೆಲೆಯಲ್ಲಿ ಈ ವರ್ಷ ಸಹ ಆಚರಣೆಯನ್ನು ನಡೆಯಕತ್ತದ. ಶಿಕ್ಷಕರೊಂದಿಗೆ ಎಲ್ಲರೂ ನಿಲ್ಲೋಣ ಎಂದು 2026ನೇ ಸಂದೇಶವು ಶಿಕ್ಷಕರನ್ನು ಕೇವಲ ಕರ್ತವ್ಯ ನಿರ್ವಹಿಸುವ ವ್ಯಕ್ತಿಗಳಾಗಿ ನೋಡುವುದಕ್ಕಿಂತ ಅವರ ವೃತ್ತಿಗೆ ಅಗತ್ಯವಾದ ಗೌರವ, ಬೆಂಬಲ ಮತ್ತು ಸ್ಥಾನಮಾನಗಳನ್ನು ನೀಡುವ ಅತ್ಯಗತ್ಯವನ್ನು ಒತ್ತಿ ಹೇಳುತ್ತದೆ. ಇಂದಿನ ಜಗತ್ತಿನಲ್ಲಿ ಶಿಕ್ಷಣ ಬದಲಾಗುತ್ತಿದೆ, ತಂತ್ರಜ್ಞಾನ ಬದಲಾಗುತ್ತಿದೆ, ವಿದ್ಯಾರ್ಥಿಯ ಕಲಿಕೆಯ ವಿಧಾನಗಳು ಸಹ ಬದಲಾಗುತ್ತಿವೆ. ಆದರೆ ಒಂದು ವಿಷಯ ಮಾತ್ರ ಬದಲಾಗುವುದಿಲ್ಲ, ಒಬ್ಬ ಮನುಷ್ಯ ಬದುಕನ್ನು ಮತ್ತೊಬ್ಬ ಮನುಷ್ಯ ಜ್ಞಾನ ಮತ್ತು ಪ್ರೇರಣೆ ಬದಲಾಯಿಸಬಲ್ಲನು. ಅದೇ ಶಿಕ್ಷಕರ ಮಹತ್ವ. ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಒಂದ್ ಮಾತನ್ನ ಕೇಳಿದೆ, ದೊಡ್ಡವನಾದ ತಕ್ಷಣ ಏನಾಗ್ತೀಯಾ ಅಂತಂದ್ ಕೇಳಿದೆ. ಅವಾಗ ಒಬ್ಬ ವಿದ್ಯಾರ್ಥಿ ಹೇಳಿದ, ನನ್ನ ಶಿಕ್ಷಕನಾಗ್ತೀನ್ರಿ ಅಂತಂದ. ಅದಕ್ಕೆ ನಾನು ಅವನಿಗೆ ಪ್ರಶ್ನೆ ಮಾಡಿದೆ, ಡಾಕ್ಟರ್ ಆಗಕ್ ಇಚ್ಛೆ ಪಡ್ತಾರ, ಇಂಜಿನಿಯರ್ ಆಗಕ್ ಇಚ್ಛೆ ಪಡ್ತಾರ, ನೀನ್ ಯಾಕಪ್ಪ ಶಿಕ್ಷಕ ಆಗ್ತೀಯಾ ಅಂತ ಕೇಳಿದೆ. ಅವಾಗ ಅವಾಗ ಏನ್ ಹೇಳಿದಪ್ಪ ಅಂತಂದ್ರೆ, ಡಾಕ್ಟರ್ ಜೀವವನ್ನ ಉಳಿಸಬಹುದ್ರಿ, ಇಂಜಿನಿಯರ್ ಆದವನು ಮನಿ ಕಟ್ಟಬಹುದ್ರಿ, ಆದ್ರೆ ಶಿಕ್ಷಕನಾದವನು ಡಾಕ್ಟರ್ ಇಂಜಿನಿಯರ್ ಆಗುವಂತವರನ್ನ ನಿರ್ಣಯ ಮಾಡ್ತಾನ, ಅದಕ್ಕೋಸ್ಕರ ನಾನು ಶಿಕ್ಷಕನಾಗ್ತೀನಿ ಅಂತಂದೆ. ಅಂದ್ರೆ ಈ ಶಿಕ್ಷಕನ ವೃತ್ತಿ ಎಷ್ಟು ಮೌಲ್ಯವಿದೆ ಅಂದ್ರೆ, ನಾವು ಸಣ್ಣವ್ರು ಇದ್ದಾಗಿಂದ ಮಕ್ಕಳು ಒಳ್ಳೆ ಒಂದು ಸಂಸ್ಕಾರ ವಿದ್ಯೆ ಕೊಟ್ರೆ ಆ ಮಗು ನಾಗರಿಕ ಒಳ್ಳೆಯವನು. ಇವತ್ತು AI ಬಂದವ್ರಿ, ಅದ್ರಾಗ ಎಲ್ಲಾರು ಕ್ವಶನ್ಸ್ ನೋಡ್ತಾರ, ಪ್ರೀತಿ ಸಿಗ್ತದೇನ್ರಿ ಟೀಚರ್ಸ್ ಗಳೇನ್? ಪ್ರೀತಿ ಸಿಗ್ತದ ಮಕ್ಕಳಿಗೆ? ಕ್ವಶನ್ ಸಿಗ್ತಾವ, ಆನ್ಸರ್ ಸಿಗ್ತಾವ, ಎಲ್ಲ ಸಿಗ್ತಾವ್ರಿ, ಆದ್ರ ಪ್ರೀತಿ ಸಿಗಂಗಿಲ್ಲ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಶಿಕ್ಷಕರ ಪ್ರೀತಿ ಬಹಳ ಮುಖ್ಯ ಆಗ್ರಿ. ಇನ್ನು ನಾವು ಶಿಕ್ಷಕರಿಗೆ ಹೆಂಗ ಗೌರವವನ್ನು ಸಲ್ಲಿಸಬೇಕು? ನೀವು ನಮಗೆ ಅಕ್ಷರವನ್ನ ಕಲಿಸಿದಿರಿ, ಅಕ್ಷರದಿಂದ ಪದ ಕಲಿತೀವಿ, ಪದಗಳಿಂದ ವಾಕ್ಯಗಳನ್ನ ಕಲಿತೀವಿ, ವಾಕ್ಯಗಳಿಂದ ಜ್ಞಾನ ಕಲಿತೀವಿ, ಜ್ಞಾನದಿಂದ ವಿಚಾರ ಮಾಡೋದನ್ನ ಕಲಿತೀವಿ, ವಿಚಾರದಿಂದ ಜೀವನವನ್ನು ಅರ್ಥ ಮಾಡಿಕೊಳ್ಳೋದನ್ನು ಕಲಿತೀವಿ. ಆದ್ದರಿಂದ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಶಿಕ್ಷಕರ ಕೊಡೆ ಒಂದು ಭಾಗವಾಗಿದೆ. ನಿಮ್ಮ ಪರಿಶ್ರಮ ಗುರುತು ಇದೆ, ನಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಬೋಧನೆ ಛಾಯೆ ಆಗಿದೆ, ನಮ್ಮ ಕನಸುಗಳಲ್ಲಿ ನಿಮ್ಮ ಪ್ರೋತ್ಸಾಹ ಬೆಳಕು ಆಗಿದೆ. ಕೊನೆಗೆ ನಾನು ಹೇಳ ಬಯಸುವುದೇನೆಂದರೆ, ಶಿಕ್ಷಕರು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವ ಶಿಲ್ಪಿಗಳು, ಕಟ್ಟಡಗಳನ್ನು ನಿರ್ಮಿಸುವ ಇಂಜಿನಿಯರ್ಗಳು, ರೋಗಿಗಳನ್ನು ಗುಣಪಡಿಸುವಂತಹ ವೈದ್ಯರು, ಸೇತುವೆಗಳನ್ನು

0: ನಿರ್ಮಾಣ ಮಾಡುವಂತಹ ತಾಂತ್ರಿಕರು. ಆದರೆ ಈ ಎಲ್ಲಾ ವೃತ್ತಿಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳನ್ನು ರೂಪಿಸುವವನು ಕೇವಲ ಶಿಕ್ಷಕರ ಪಾತ್ರವಿದೆ. ಆದ್ದರಿಂದ ಶಿಕ್ಷಕರ ಸ್ಥಾನ ಸಮಾಜದಲ್ಲಿ ಅತ್ಯಂತ ಮಹತ್ವದಾಗಿದೆ.
1: ಶಿಕ್ಷಣದ ರೂವಾರಿ ಶಿಕ್ಷಕ ಮಂಜುಳಾ ಪಿ ಹೊಸೂರ್ ಅವರಿಂದ ಭಾಷಣ ಕೇಳಿದಿರಿ. ಈಗ ಘನ್ಮಠ ಶಿವಗಿಯವರ ಒಂದು ವಚನವನ್ನ ಸಮೂಹ ಗಾನದಲ್ಲಿ ಕೇಳೋಣ.

ಗನ್ಮಠ ಶಿವಯೋಗಿಯವರ ವಚನವನ್ನು ಸಮೂಹ ಗಾನದಲ್ಲಿ ಇದುವರೆಗೂ ಕೇಳಿದಿರಿ. ಪ್ರತಿ ನೆರವು ಉಷಾ ಕುಲಕರ್ಣಿ, ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 12:30:42 ಆಗಲಿದೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕು.

ಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಎಷ್ಟೊತ್ತಿನಿಂದ
4: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
6: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಕ್ಕೆ FM 103.1 MHz ನಲ್ಲಿ.

0: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆತ್ಮೀಯ ಶ್ರೋತೃಗಳೇ, ಸಮಯ 12:34 ಆಗಲಿದೆ. ಇನ್ನು ಮುಂದೆ 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಅನುಸಂಧಾನ ಕುರಿತು ನವದೆಹಲಿಯ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾಪನದ ಪೂರ್ವ ನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಸಮಯ 12:35 ಆಗಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ.

ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಅನುಸಂಧಾನ ಈ ಕುರಿತು ನವದೆಹಲಿಯ ಕೇಂದ್ರ

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಅನುಸಂಧಾನ ಈ ಕುರಿತು ನವದೆಹಲಿಯ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾನದ ಪೂರ್ವ ನಿರ್ದೇಶಕರಾದ ಡಾ ರಾಘವೇಂದ್ರ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.
1: ಡಾಕ್ಟರ್ ರಾಘವೇಂದ್ರ ರಾವ್ ಅವರೇ, ನಮಸ್ಕಾರ.
2: ನಮಸ್ಕಾರ.
1: ತಾವು ಇವತ್ತಿನ ದಿವಸ ಯೋಗ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆ ಮತ್ತು ವಿಶೇಷವಾಗಿ ಯೋಗ ಚಿಕಿತ್ಸೆ ಮತ್ತು ಅನುಸಂಧಾನ ಸಂಸ್ಥಾನ ನವದೆಹಲಿ ಈ ಸಂಸ್ಥೆ ನಡೆಸ್ತಾ ಇರುವಂತಹ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ತಮ್ಮ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್ ರಾಘವೇಂದ್ರ ಅವರು.
2: ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ಅಂತ, ಮೂಲತಃ ನಾನು ಬೆಂಗಳೂರವನು. ನಾನು ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸಸ್ BNYS ಪದವಿಯನ್ನು ಮಾಡಿ 1999 ಇಸ್ವಿಯಲ್ಲಿ ಮಾಡಿ ನಾನು ಯೋಗದಲ್ಲಿ PhDಯನ್ನು ಪಡೆದಿದ್ದೇನೆ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದಿಂದ. ಅದರಾದ ನಂತರ ನಾನು ಯೋಗದಲ್ಲಿ ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದೀನಿ. ರೂಮಟಾಯ್ಡ್ ಆರ್ಥರೈಟಿಸ್ ಇರಲಿ, ಡಯಾಬಿಟೀಸ್ ಇರಲಿ, HIV ಇರಲಿ, ಕ್ಯಾನ್ಸರ್ ಪೇಷಂಟ್ಸ್ ಮೇಲೆ ಇರಲಿ, ಸಾಕಷ್ಟು ರೀತಿ ಅಂತಾರಾಷ್ಟ್ರೀಯ ಮಟ್ಟದ ಇರುವಂಥ ಸಂಶೋಧನೆ ಕೂಡ ಮಾಡಿದ್ದೀವಿ. ಇಲ್ಲಿವರೆಗೆ 1333 ಪಬ್ಲಿಕೇಶನ್ಸ್ ಕೂಡ ಆಗಿದೆ, ರಚನೆ ಆಗಿದೆ ಇದು ಇಂಡೆಕ್ಸ್ ಜರ್ನಲ್ಸಲ್ಲಿ. ಮತ್ತು ನಾವು ಸಂಶೋಧನೆ ಏಕೆ ಮಾಡಬೇಕು ಇದು ಅಂತ ಇರೋದು ಬಹಳ ಬಹಳ ಮುಖ್ಯ. ಯಾಕಂದ್ರೆ ನಾವು ಯಾವಾಗ ಯೋಗ ಬಗ್ಗೆ ಮಾತಾಡ್ತೀವೋ ನಾವು ಬರೀ ಯೋಗ ಬರೀ ಕಸರತ್ತು ಅಂತ ಅನ್ಕೊಂತೀವಿ, ನಮ್ಮ ಶರೀರ ಕೈ ಕಾಲು ಗಟ್ಟಿ ಇಡೋಕ್ಕೋಸ್ಕರ ಮಾಡೋಕ್ಕೆ ಯೋಗ ಮಾಡ್ತೀವಿ ಅಂತ ಅನ್ಕೊಂತೀವಿ. ಬಟ್ ಯೋಗ ಚಿಕಿತ್ಸಾ ರೂಪದಲ್ಲಿ ನಾವು ಯಾವಾಗ ಧಾರಣೆ ಮಾಡಬೇಕು ಅಂತಿದ್ದೀವೋ ಅವಾಗ ಅದಕ್ಕೆ ಮೂಲಮಟ್ಟವಾಗಿ ಅದಕ್ಕೆ ಒಂದು ಎವಿಡೆನ್ಸ್ ಬೇಕು. ಅದಕ್ಕೆ ಸಂಶೋಧನೆ ಮಾಡಿ ನಾವು ಯಾವ ರೀತಿ ಯೋಗದ ಲಾಭ ನಾವು ತಗೋಬಹುದು ಅಂತ ನಾವು ಕಂಡುಹಿಡಿಬೇಕು. ಯಾವ ಆಸನದಿಂದ ಏನಾಗ್ತದೆ, ಯಾವ ಪ್ರಾಣಾಯಾಮದಿಂದ ಏನಾಗ್ತದೆ, ಸೊ ಯಾವ ರೀತಿ ಗುಣಮಟ್ಟಕ್ಕೆ ನಾವು ಹೋಗ್ಬೇಕು ಅಂದ್ರೆ ಎಷ್ಟು ದಿನ ತನಕ ಯೋಗ ಮಾಡಬೇಕು ಇವೆಲ್ಲ ಗೊತ್ತಾಗಬೇಕು ಅಂದ್ರೆ ಅದಕ್ಕೆ ಸಂಶೋಧನೆ ಮಾಡಲೇಬೇಕು. ಸೊ ಅದನ್ನು ನಾನು ಮಾಡ್ತಾ ಬಂದೀನಿ ಆಲ್ಮೋಸ್ಟ್ ಹಲವಾರು ಒಂದು 33 ವರ್ಷದಿಂದ. ಅದರ ನಂತರ ಫಸ್ಟ್ INDO-US ಸ್ಟಡಿ ಆನ್ ಯೋಗ, ಅದು ಆನ್ ಯೋಗ PICRC ಗ್ರಾಂಟ್ ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಇಂದ, UCSF ಸ್ಕೂಲ್ ಆಫ್ ಮೆಡಿಸಿನ್ ಅಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ 2 ವರ್ಷ. ಅಲ್ಲಿ ಯೋಗ ಇನ್ ಪ್ರೀಡಯಾಬಿಟೀಸ್ ಅಲ್ಲಿ ಮತ್ತು ಯೋಗ ಇನ್ HIV ಕ್ರಮವಾಗಿ ಹೇಗೆ ಯೋಗವನ್ನು ನಾವು HIV ತಡೆಗಟ್ಟಬಹುದು, ಹೇಗೆ ಯೋಗದಿಂದ ನಾವು ಪ್ರೀಡಯಾಬಿಟೀಸ್ನ ಗುಣಮಟ್ಟಕ್ಕೆ ತರಬಹುದು ಅಂತ ನಾವು ಅದೊಂದು ಸಂಶೋಧನೆ ಕೂಡ ಮಾಡಿದ್ವಿ. ಅದಾದ ನಂತರ ನನ್ನ ಮೂಲತಃ ಜಾಸ್ತಿ ರಿಸರ್ಚ್ ಮಾಡಿರುವಂಥದ್ದು ಯಾವುದು ಅಂದರೆ ಕ್ಯಾನ್ಸರ್ ಪೇಷಂಟ್ಸ್ ಮೇಲೆ. ಇನ್ನು ಕ್ಯಾನ್ಸರ್ ಪೇಷಂಟ್ಸ್ ರೋಗಿಯಲ್ಲಿ ಏನಾಗ್ತದೆ ಅಂದರೆ ತುಂಬ ಒತ್ತಡ ಇರುತ್ತೆ, ಮಾನಸಿಕ ಒತ್ತಡ. ಒಂದು, ನನಗೆ ಕ್ಯಾನ್ಸರ್ ಬಂದಿದೆ, ಕ್ಯಾನ್ಸರ್ ಒಂದು ದೊಡ್ಡ ರೋಗ ಅದು, ಅದರಿಂದ ನಾನು ನನ್ನ ಜೀವಿತ ಭಯ ಆಗುವಂಥ ರೋಗ ಅವ್ರಿಗೆಲ್ಲರಿಗೂ. ಯಾಕಂದರೆ ನಮ್ಮ ಪುರಾಣ ಕಾಲದಿಂದ ಏನಾಗಿದೆ ಅಂದರೆ ಪಿಕ್ಚರಲ್ಲಿ ಎಲ್ಲರೂ ಹೀರೋ ಹೀರೋಯಿನ್ ಸಾಯೋದು ಬರೀ ಕ್ಯಾನ್ಸರಿಂದ ನೋಡಿಸ್ತಿದ್ದಾರೆ, ಬ್ಲಡ್ ವಾಮಿಟ್ ಮಾಡ್ತಾರೆ ಕ್ಯಾನ್ಸರ್ ಅಂತ ಅನ್ಕೊಂಡು ಸಾಯ್ತಾರೆ. ಸೊ ಜನಕ್ಕೆ ಎಷ್ಟು ಭಯ ಆಗಿದೆ ಅಂದರೆ ಕ್ಯಾನ್ಸರ್ ಅಂದ ಕೂಡ ಭಾರ ಭಯ ಆಗ್ತದೆ, ಆತಂಕ ಜಾಸ್ತಿ ಬರುತ್ತೆ, ಡಿಪ್ರೆಷನ್ ಆಗುತ್ತೆ. ಸೊ ಅಂಥವರಲ್ಲಿ ಅದು ಒಂದು ಅವೇರ್ನೆಸ್ ತರೋದೊಂದು ಇಂಪಾರ್ಟೆಂಟು, ಎರಡನೇದು ಆ ಭಯ ಹೋಗಿಸ್ಬೇಕು, ಅದು ಭಾಳ ಭಾಳ ಇಂಪಾರ್ಟೆಂಟು. ಫಸ್ಟು ಪೇಷಂಟ್ ನಾನು ನೋಡಿದ್ದಾಗ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿಯಲ್ಲಿ, ಅದು ಬ್ಯಾಂಗ್ಳೂರಲ್ಲಿ, ಆ ಸಂಸ್ಥೆಗೆ ನಾನು ಹೋದಾಗ ಡಾಕ್ಟರ್ ನಾನು ಯೋಗ ಹೇಳ್ಕೊಡ್ಬೇಕು ಅನ್ಕೊಂಡು ಹಿಂಗೆ ಕ್ಯಾನ್ಸರ್ ಪೇಷಂಟ್ಸ್ಗೆಲ್ಲ ತುಂಬ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ ಅಂತ. ಆದರೆ ಕ್ಯಾನ್ಸರ್ ತಜ್ಞರು ಏನಂತಿದ್ರು, ನಮ್ಮ ಪೇಷಂಟ್ಗೆ ತುಂಬ ಸುಸ್ತಾಗಿರ್ತಾರೆ, ಅವ್ರಿಗೆ ಕೀಮೋಥೆರಪಿ ಕೊಟ್ಟಿರ್ತೀವಿ, ಸರ್ಜರಿ ಮಾಡಿರ್ತೀವಿ, ಅವ್ರು ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅವರು ಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅದರಲ್ಲಿ ಒಬ್ಬರು ಡಾಕ್ಟರು ನನಗೆ ಬಂದು ಹೇಳಿದ್ರು, ರಾಘವೇಂದ್ರ ಅವರೇ ನನ್ನೊಬ್ಬರು ಪೇಷಂಟ್ ಇದ್ದಾರೆ, ಅವರು ಕೆಲವು 6 ತಿಂಗಳಿಂದ ಸರ್ಜರಿ ಮಾಡೋಕ್ಕೆ ಒಪ್ಕೊಳ್ತಿಲ್ಲ, ಬರ್ತಾರೆ 3 ಸತಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಮಧ್ಯರಾತ್ರಿ ಓಡೋಟ್ ಹೋಗ್ತಾರೆ ಹಾಸ್ಪಿಟಲಿಂದ, ಸರ್ಜರಿ ಮಾಡಿಸ್ಕೊತಾ ಇಲ್ಲ, ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ, ಅವ್ರಿಗೆ ಬ್ರೆಸ್ಟ್ ತೆಗಿಬೇಕಾಗುತ್ತೆ. ಸೊ ಅದಕ್ಕೆ ಎಷ್ಟು ಕೌನ್ಸಿಲಿಂಗ್ ಮಾಡಿದ್ರು ಕೂಡ ಏನು ಮಾಡಿದ್ರು ಕೂಡ ಒಪ್ತಾ ಇಲ್ಲ, ಬರ್ತಾರೆ ಒಪ್ಕೊಂಡ್ರೆ ಒಪ್ಕೊಂಡಾಗ ಬರ್ತಾರೆ, ಮತ್ತೆ ರಾತ್ರಿ ಹೆದರಿಕೆ ಆಗಿ ಹೊರಟೋಗ್ತಾರೆ. ಸೊ ಏನು ಮಾಡೋದು ಅಂತ ಹೇಳಿದ್ರು, ನೀವು ಆ ಪೇಷಂಟ್ ನೀವು ಒಪ್ಪಿಸಿದರೆ ಅವ್ರಿಗೆ ನೀವು ಗುಣಮಟ್ಟವಾದ ಸರ್ಜರಿ ಅವ್ರು ತೊಗೊಂಡ್ರೆ ಅವರಾಗಿ ಅವ್ರು ತೊಗೊಂಡ್ರೆ ಅವ್ರ ಟೆನ್ಷನ್ ನೀವು ಕಮ್ಮಿ ಮಾಡಿದ್ರೆ ನಾನು ನಂಬ್ತೀನಿ ಯೋಗ ವರ್ಕ್ ಆಗುತ್ತೆ ಅಂತ. ಸೊ ನಾನೇನು ಮಾಡಿದೆ, ಆ ಪೇಷಂಟ್ ಹಾಸ್ಪಿಟಲ್ ಬರೋಕ್ಕೂ ರೆಡಿ ಇರಲಿಲ್ಲ, ಸೊ ಅವ್ರ ಪೇಷಂಟ್ ಮನೆಗೆ ಹೋದೆ. ಮತ್ತು ಅವ್ರ ಗಂಡ ಹತ್ರ ಮಾತಾಡಿದಾಗ ಅವ್ರು ಹೇಳಿದರು, ಸರ್ ಅವ್ರು ನಿದ್ದೆ ಮಾಡಿ 6 ತಿಂಗಳಾಯ್ತು, 6 ತಿಂಗಳಾಯ್ತು ಏನು ಮಾಡ್ತಾರೆ ಮತ್ತೆ ಅಂದರೆ, ರಾತ್ರಿ ಇಡೀ ಕೂತ್ಕೊಂಡು TV ನೋಡ್ತಾ ಇರೋದು, ಬುಕ್ ಓದ್ತಾ ಇರೋದು, ಹಂಗೆ ಸುಮ್ಮನೆ ಮಲ್ಕೊಂತ ಸ್ವಲ್ಪ ತಿರ ಮತ್ತೆ ಎದ್ಬಿಡ್ತಾರೆ, ಓಡಾಡ್ತಾರೆ ಮನೆ ಇಡೀ. ಸೊ ನಿದ್ದೆನೇ ಬರ್ತಾ ಇಲ್ಲ ಅವ್ರಿಗೆ, ತುಂಬ ಆತಂಕ ಜಾಸ್ತಿ ಇದೆ, ಮತ್ತು ಮೈಕೈ ನೋವು, ಸುಸ್ತು, ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ, ಮತ್ತು ಯಾರು ಸ್ವಲ್ಪ ಮಾತಾಡೋದು ರೇಗ ಆಡ್ಬಿಡ್ತಾರೆ. ಸೊ ಇದೆಲ್ಲ ಆಗ್ತಾಯಿದೆ, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಮತ್ತು ಏನು ಹೇಳಿದ್ರು ಕೇಳ್ತೀವಿ, ಯಾರ ಮಾತು ಕೇಳ್ತಾ ಇಲ್ಲ. ಸರಿ ಅಂತ ನಾನು ಹೇಳಿದೆ, ಒಂದು ಕೆಲಸ ಮಾಡೋಣ, ಅವ್ರು ನಿದ್ದೆ ಮಾಡೋ ಹಂಗೆ ನಾವು ಯೋಗ ಹೇಳ್ಕೊಡೋಣ.

0: 몰랐스카마공말난 호기어도 맞자르다가 오늘 럭터는 민자 말하고 능용 요가할 거리 린자 말하는 또 요가할 거리 했대. 캔서 보기는 맞자르래 일라. 호기어 야바가 요가할 거라 수로 말은요. 어게 프라네마 할 거라 수로 말해. 퍼스트 브리딩 엑사이즈스. 프라네마 말도 굴래 몰랐스 산 좋다 호이죠. 민자 바로 수라이죠. 그래서 모르는 이 사주 굴래 우리 사주 잘 린자 바로 수라이죠. 브레이크 폴 마운틴 헬저 럭터 이스 디서 퍼스트 타임 이스 디서 이제 잘 린자 말이 알아도 린자 말하는 건지 된다. 뭐 원래 좀 안돼. 문도를 스콘다 호대 열받아 열받아들은 들은 마인드 풀 까마기도 어 해야 돼. 캔서 때 이건 좀 운동은 임포턴트 이슈 온들 서저리. 아주 원시 캔서 지금 뭐 신이 나죠 못래. 스큐레티브. 야마가 서저리 마나 가글워. 아마가 캔서 구나마터 마나도 바라 카스타. 그래서 이와가 지금 서저리 마나 가건데 스티크 캔서리 이다이가. 그래서 스콤비디. 이런 프로그램 아가질라. 마인드 까마기도 지금 뭐 캔서 신이 허벌허벌 굴래. 님께 또 서버 텐션 그라 아장가 그라 감미하겠대. 내일부터 마스크 걸린다. ಮತ್ತೆ ಸ್ವಲ್ಪ ಯೋಚನೆ ಮಾಡಿದ್ರು ಸರ್ ಹಂಗೆ ಯೋಗ ಮಾಡಿಸಿದ್ರು ಇದು ಒಂದೆರಡು ವಾರ ಟೈಮ್ ತೊಗೊಳಿಬೇಕಾದ್ರೆ ತೊಂದರೆ ಇಲ್ಲ ಅರ್ಜೆಂಟ್ ಇಲ್ಲ ಅಂತ ಹೇಳಿದೆ. ಕಾಮ್ನೆಸ್ ಬಂತು, ರಿಲ್ಯಾಕ್ಸೇಷನ್ ಆಯಿತು, ಚೆನ್ನಾಗಿ ನಿದ್ದೆ ಬರೋಕ್ಕೆ ಶುರು ಮಾಡಿದ್ರು. ಆಮೇಲೆ ಒಂದು ದಿವಸ ಫೋನ್ ಮಾಡಿಬಿಟ್ಟು, ಡಾಕ್ಟ್ರೆ ನಾನು ಇದು ಅಡ್ಮಿಟ್ ಆಗ್ತಾಯಿನಿ ಅಂತ. ಇಲ್ಲಿ ಹಾಸ್ಪಿಟಲ್ಗೆ ಏನೋ ಸಡನ್ನಾಗಿ ಚೇಂಜ್ ಬಂದೆ, ಇಲ್ಲ ಕ್ಯಾನ್ಸರ್ ತೆಗಿಬೇಕು, ನಾನು ಸರ್ಜರಿ ಮಾಡಿಸ್ಕೊತೀನಿ ಅಂತ. ಎಮ್ಮ ಸರ್ಜರಿ ಮಾಡಿಸ್ಕೊಂಡ್ರು, ಡಾಕ್ಟರ್ ತುಂಬ ಖುಷಿ ಆಯಿತು ಅವ್ರಿಗೆ. ಎಮ್ಮ ಅವಳು ಅವ್ರು ತಾರಾಗಿ ತಾರಾಗಿ ಬಂದು ಸರ್ಜರಿ ಮಾಡಿಸ್ಕೊಂಡು ಹೋದರು ಅಂತ ಇಲ್ಲಿವರೆಗೂ ಆ ಪೇಷಂಟ್ ಬದುಕಿದ್ದಾರೆ. 2000 ಇಸ್ವಿಯಲ್ಲಿ ನೋಡ್ರು ಪೇಷಂಟು. ಅವಾಗ ಅವ್ರಿಗೆ ಅರ್ಥ ಆಯಿತು. ಸೊ ಯೋಗದಲ್ಲಿ ಮೈಂಡ್ ಕಾಮ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ. ಮನಃ ಪರಿಶ್ರಮನ ಉಪಾಯ. ಸೊ ಬರೀ ಯೋಗ ಕಸರತ್ತಲ್ಲ, ಸೂರ್ಯ ನಮಸ್ಕಾರ ಮಾಡೋದು, ತಲೆ ಕೆಳಗಡೆ ಕಾಲು ಮೇಲುಗಡೆ ಮಾಡಿಕೊಂಡು ಬಾಡಿ ಟ್ವಿಸ್ಟ್ ಮಾಡೋದು ಅದು ಮಾತ್ರ ಯೋಗ ಅಲ್ಲ. ಅದು ಬೇಕು ಸಹಜವಾಗಿ ಜನಕ್ಕೆ ಫಿಸಿಕಲಿ ಫಿಟ್ನೆಸ್ ಇರಬೇಕಾದ್ರೆ ಅದು ಆ ಥರ ಯೋಗ ಬೇಕು. ಆದರೆ ಥೆರಪಿ ಮಾಡುವಾಗ ಮೈಂಡ್ ಕಾಮ್ ಹಾಕುವಂಥದ್ದು ಯೋಗ ಬೇಕು. ಯಾವಾಗ ಟೆನ್ಷನ್ ಕಮ್ಮಿ ಮಾಡುವಂಥದ್ದು, ಆತಂಕ ಕಮ್ಮಿ ಮಾಡುವಂಥದ್ದು ಅದು ಮಾಡಿದ್ರೆ ಅವರಿಗೆ ಯಾವುದೇ ರೀತಿ ಕಾಯಿಲೆ ಇದ್ರೂ ಕೂಡ ಎಷ್ಟೋ ಮಟ್ಟಿಗೆ ಅದು ಗುಣಮಟ್ಟ ಮಾಡುವಂಥದ್ದು ಶಕ್ತಿ ಇರುತ್ತೆ ಯೋಗದಲ್ಲಿ. ಸೊ ಅದನ್ನು ನೀವು ಮಾಡಬೇಕು, ಅದನ್ನು ಸಂಶೋಧನೆ ಮಾಡೋಣ ಅಂತ ಶುರು ಮಾಡಿದ್ವಿ ಸರ್. ಸೊ ಆ ಸಂಶೋಧನೆ ನಾವು 2000 ಇಸ್ವಿಯಲ್ಲಿ ಶುರು ಮಾಡಿದ್ದು ಇಲ್ಲಿವರೆಗೂ ನಡೀತಾ ಬಂತು. ಸೊ ಹಲವಾರು ರಿಸರ್ಚ್ ಪೇಪರ್ಸ್ ಮಾಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡಿದ್ವಿ ಅಂದರೆ ಅಲೋಪತಿಯಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ನಾವು ಕೀಮೋಥೆರಪಿ ಕೊಡ್ತೀವಿ. ಅದರಿಂದ ವಾಂತಿ ಬರುವಂಥದ್ದು, ಸಂಕಟ ಆಗೋವಂಥದ್ದು, ಊಟ ಸೇರಿದಿರುವಂಥದ್ದು ಇವೆಲ್ಲ ಆಗ್ತಾ ಇರುತ್ತೆ. ಯಾಕಂದರೆ ಈ ಕೀಮೋಥೆರಪಿ ಜೊತೆಗೆ ನಾವು ವಾಂತಿ ಬರೆದಿರಂಗೆ ಮೆಡಿಸಿನ್ಸ್ ಕೊಡ್ತೀವಿ, ಸ್ಟೀರಾಯ್ಡ್ಸ್ ಕೊಡ್ತೀವಿ, ಆ್ಯಂಟಾಸಿಡ್ಸ್ ಕೊಡ್ತೀವಿ. ಇದು ಕೊಡೋದು ಏನಾಗುತ್ತಂದರೆ ಈ ಕರಳಿರುವಂಥ ಮೂಮೆಂಟ್ಸ್ ಇದೆಯಲ್ಲ ಅದು ಕಮ್ಮಿ ಆಗಿಬಿಡುತ್ತೆ, ಗ್ಯಾಸ್ಟ್ರೋಪ್ಯಾರಾಸಿಸ್ ಅಂತ ಹೇಳ್ತೀವಿ. ಅದು ಕಮ್ಮಿ ಆದ ಕೂಡ ಏನಾಗುತ್ತೆ, ವಾಮಿಟಿಂಗ್ ನಿಂತೋಗ್ಬಿಡುತ್ತೆ. ಬಟ್ ಆ ನಾಸಿ ಆಫ್ ಫೀಲಿಂಗ್ ಇರುತ್ತಲ್ಲ, ಸಂಕಟ ಆಗುವಂಥ ಫೀಲಿಂಗು ಅದು ಹಂಗೇ ಒಂದು ಉಳ್ಕೊಂಡು ಹೋಗುತ್ತೆ. ಅದರಿಂದ ಏನಾಗುತ್ತೆ, ಊಟ ಸೇರೋದಿಲ್ಲ, ಊಟ ಮಾಡೋದಿಲ್ಲ, ಬ್ಲಡ್ ಕೌಂಟ್ಸ್ ಲೋ ಆಗುತ್ತೆ, ಅವಾಗ ಕೀಮೋಥೆರಪಿ ತೊಗೊಳಕ್ಕೆ ಕೊಡೋಕ್ಕಾಗಲ್ಲ, ಕೀಮೋಥೆರಪಿ ಡಿಲೇ ಮಾಡಬೇಕು. ಅದು ಮಾಡೋದು ಏನಾಗುತ್ತೆ, ಕ್ಯಾನ್ಸರ್ ಕರೆಕ್ಟಾಗಿ ಗುಣ ಆಗೋದಿಲ್ಲ, ಅದು ಪೇಷಂಟ್ಗೆ ಪ್ರಾಬ್ಲಮ್ ಆಗ್ತದೆ ಮುಂದಕ್ಕೆ, ಕೀಮೋ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವು ಒಂದು ತಡೆಗಟ್ಟಕ್ಕೆ ಕರೆಕ್ಟಾಗಿ ಅವ್ರಿಗೆ ಸೈಕಲ್ಸ್ ಕರೆಕ್ಟಾಗಿ ಟೈಮ್ ಟೈಮಿಗೆ ತೊಗೊಂಡ್ರೆ ನಾಸಿ ವಾಮಿಟಿಂಗ್ ಸರಿಯಾಗಿ ಕಂಟ್ರೋಲ್ ಮಾಡಿದ್ರೆ ಬೇಗ ಗುಣಮಾಡ್ತಾರೆ. ಸೊ ಅದಕ್ಕೆ ನಾವು ಯೋಗ ಮಾಡ್ಯೂಲ್ ತಯಾರು ಮಾಡ್ತೀವಿ, ಬೆಡ್ಡಲ್ಲೇ ಕೂತ್ಕೊಂಡು ಮಾಡುವಂಥದ್ದು, ಶೀತಲ ಶೀತಕಾರಿ ಪ್ರಾಣಾಯಾಮ, ಭುಜಂಗಾಸನ, ಪವನ ಮುಕ್ತಾಸನ ಅಷ್ಟೇ. ಒಂದು ಜಸ್ಟ್ 20 ನಿಮಿಷ ಮಾಡ್ಯೂಲ್ ಪ್ಲಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಅದು ಮಾಡಿದ ಕೂಡಲೇ ಥರ್ಡ್ ಸೈಕಲ್ ಕೀಮೋಥೆರಪಿಯಲ್ಲಿ ಗ್ಯಾಸ್ಟ್ರಿಕ್ ಪ್ಯಾರಾಸಿಸ್ ಏನಿತ್ತು ಆ ಮೋಟಿಲಿಟಿ ನಾರ್ಮಲೈಸ್ ಆಗ್ತಾ ಹೋಯಿತು, ಸಂಕಟ ಕಮ್ಮಿ ಆಗ್ತಾ ಹೋಯಿತು. ಸಂಕಟಕ್ಕೆ ಯಾವುದೇ ರೀತಿ ಮಾತ್ರ ಇಲ್ಲ, ವಾಮಿಟಿಂಗ್ ಮಾತ್ರ ಉಂಟು, ಸಂಕಟ ಕಮ್ಮಿ ಮಾಡೋಕ್ಕೆ ಯಾವ ಮಾತ್ರನೇ ಇಲ್ಲ. ಸೊ ಇದು ನಾವು ಯೋಗದಲ್ಲಿ ಕಮ್ಮಿ ಮಾಡೋಕ್ಕಾಯ್ತು.
1: ಪ್ರೋಟೋಕಾಲ್ ಏನಾದರೂ
0: ಸುಮಾರು ಪ್ರೋಟೋಕಾಲ್ ಅಭಿವೃದ್ಧಿ ಮಾಡಿದ್ವಿ. ಈ ಪ್ರೋಟೋಕಾಲ್ ಕೂಡ ಇವಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಪ್ರೋಟೋಕಾಲ್ನ ಎಲ್ಲರೂ ಯೂಸ್ ಮಾಡ್ತಾರೆ. ಈಗ ನಾಸಿ ವಾಮಿಟಿಂಗ್ ಇದ್ರೆ ಯೋಗವನ್ನು ಅನುಸರಿಸಿ ಅಂತ ಎಲ್ಲರೂ ಹೇಳ್ತಾರೆ. ಇವಾಗ
1: ಏನಿದೆ ತಮ್ಮ ಪ್ರೋಟೋಕಾಲ್ ಇನ್ನೊಂದ್ಸರಿ ಹೇಳ್ಬೋದು?
0: ಸೊ ಯೋಗದಲ್ಲಿ ಈಗ ನಾವೇನ್ ಮಾಡ್ತೀವಿ, ಇದು ಸಿಂಪ್ಟಮ್ ಬೇಸ್ಡ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಈಗ ಯೋಗ ಸುಸ್ತಾಗಿದ್ದ ಕ್ಯಾನ್ಸರ್ ಪೇಷಂಟ್ಗೆ ಏನ್ ಮಾಡಬೇಕು, ಅದೇ ರೀತಿ ಈಗ ಪೇಷಂಟ್ಗೆ ಇವಾಗ ವಾಮಿಟಿಂಗ್ ಜಾಸ್ತಿ ಇರ್ತಾ ಇದ್ರೆ ಕೀಮೋಥೆರಪಿ ಇದ್ರೆ ಆ ಟೈಮಲ್ಲಿ ಏನ್ ಮಾಡಬೇಕು ಅಂತ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಕೆಲವು ಯೋಗಾಸನಗಳಿದೆ, ಅದರಲ್ಲಿ ಪವನ ಮುಕ್ತಾಸನ, ಪವನಮುಕ್ತಾಸನ ಕ್ರಿಯಾ ಅಂತೀವಿ, ಆಮೇಲೆ ಭುಜಂಗಾಸನ, ಮತ್ತು ಶೀತಲ ಶೀತಕಾರಿ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಶಶಂಕಾಸನ, ಅಷ್ಟು ಮಾಡಿಸಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಕೊಡಿಸ್ತೀವಿ. ಸೊ ಅಷ್ಟು ಮಾಡಿ ಸಾಕು, 20 ನಿಮಿಷ ಅವಧಿ ಆಗುವಂಥದ್ದು ಒಂದು ಪ್ರೋಟೋಕಾಲ್. ಅದು ಮಾಡೋಕ್ಕೆ ಇಮಿಡಿಯೇಟ್ ಆಗಿ ಆ ವಾಮಿಟಿಂಗ್ ಮಾಡೋ ಸೆನ್ಸೇಷನ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ದಿನ ಅಟ್ಲೀಸ್ಟ್ 20 ಮಿನಿಟ್ಸ್, ಅಟ್ಲೀಸ್ಟ್ 2 ಟೈಮ್ಸ್ ಅ ಡೇ ಮಾಡಬೇಕು ಕೀಮೋಥೆರಪಿ ಆದ ಕೂಡಲೇ. ಅದು ಬೆಡ್ಡಲ್ಲೇ ಮಾಡ್ಬೋದು, ಅದಕ್ಕೆ ಕೆಳಗಡೆ ಕೂತ್ಕೊಂಡು ಮಾಡಬೇಕು, ಅದು ಮಾಡಬೇಕು ಅಂತೇನಿಲ್ಲ, ಆರಾಮಾಗಿ ಮಾಡ್ಬೋದು ಅದನ್ನ. ಸೊ ಅದು ಪೇಷಂಟ್ ಮಾಡಿದ ಕೂಡಲೇ ತುಂಬ ಬೇಗ ಗುಣಮಟ್ಟ ಆಗ್ತಾರೆ, ಅವ್ರಿಗೆ ಆ ವಾಮಿಟಿಂಗ್ ಕಮ್ಮಿ ಆಗ್ತದೆ, ನಾಸಿನೂ ಕಮ್ಮಿ ಆಗ್ತದೆ.
1: ಬೇರೆ ಇನ್ನು ಯಾವ್ಯಾವ ವ್ಯಾಧಿಗಳ ಮೇಲೆ ಸಂಶೋಧನೆ ನಡೆದಿದೆ?
0: ಆರ್ಥರೈಟಿಸ್ ಮೇಲೆ ಸುಮಾರು ವರ್ಕ್ ಆಗಿದೆ, ಬ್ಯಾಕ್ ಪೇನ್ ಮೇಲೆ ವರ್ಕ್ ಆಗಿದೆ. ಸೊ ಬ್ಯಾಕ್ ಪೇನ್ ಮೇಲೆ ಹೇಳೋಕೆ ಇಷ್ಟಪಡ್ತೀನಿ. ಇವಾಗ ಬೆನ್ನೋವು ಅಂತ ಹೇಳ್ತಾರೆ ಸುಮಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಲ್ಲಿ, ಆಯ್ತಾ. ಸೊ ನಾವು ಅವ್ರದ್ದು MRI ಮಾಡಿ ನೋಡಿದ್ರೆ ಕೆಲವು ಕಡೆ ಡಿಸ್ಕ್ ಹರ್ನಿಯೇಷನ್ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೇ ಇರುತ್ತೆ, ನೋ ಡೌಟ್. ಇದೇ ಉದಾಹರಣೆ ನಾನು ಕೊಡ್ತೀನಿ. ರೈಲ್ವೆ ಕೂಲಿ ವರ್ಕರ್ಸ್ ಇದಾರೆ ರೈಲ್ವೆ ಸ್ಟೇಷನಲ್ಲಿ, ಅವ್ರದ್ದು ನೀವು MRI ಸ್ಕ್ಯಾನ್ ಮಾಡಿ ನೋಡಿ ಏನಾಗುತ್ತೆ ಅಂತ. ಅವ್ರು MRI ಸ್ಕ್ಯಾನ್ ಮಾಡಿ ನೋಡಿದ್ರೆ ಬೆನ್ನಲ್ಲಿ ಎಲ್ಲ ಕಡೆಯೂ ಪ್ರಾಬ್ಲಮ್ ಇರುತ್ತೆ. ಅವರಲ್ಲಿರುವಂಥ ಸಾಫ್ಟ್ವೇರ್ ಪರ್ಸನ್ಸ್ ಇರುವಂಥ ಡ್ಯಾಮೇಜು ಕ್ರಮೇಣ ಬರೀ 5% ಡ್ಯಾಮೇಜ್ ಅಷ್ಟೇ. ಇವರಲ್ಲಿ ತುಂಬ ಡ್ಯಾಮೇಜ್ ಜಾಸ್ತಿ ಇರುತ್ತೆ ಈ ಕೂಲಿ ವರ್ಕರ್ಸಲ್ಲಿ, ರೈಲ್ವೆ ಪ್ಲಾಟ್ಫಾರ್ಮ್ ಲಗೇಜ್ ಇರ್ತವರಲ್ಲಿ. ಆದರೆ ಅವ್ರಿಗೆ ಒಂಚೂರು ಬೆನ್ನೋ ಇರಲ್ಲ, ಯಾಕೆ ಅವ್ರ ಮಾಂಸ ಕಣ್ಣುಗಳು ಬಹಳ ಜಾಗೃತವಾಗಿ ಬಹಳ ಶಕ್ತಿವಾಗಿರುತ್ತದೆ. ಅದು ತುಂಬ ಚೆನ್ನಾಗಿ ಬಿಗಿವಾಗಿರುತ್ತೆ, ಬೆನ್ನು ಮೂಳೆ ಮತ್ತು ಇರುವಂಥ ರೋಟಿಬಲ್ ಜಾಯಿಂಟ್ಸ್ನ ಕರೆಕ್ಟಾಗಿ ಇಟ್ಕೊಳ್ಳುತ್ತದೆ.

0: ಸೊ ಅದ್ಮೇಲೆ ಲೋಡ್ ಬೀಳೋದಿಲ್ಲ. ಸೊ ಅದರಿಂದ ಅವ್ರಿಗೆ ಒಳಗೆ ಡ್ಯಾಮೇಜ್ ಆಗಿದ್ರು ಕೂಡ ಅಷ್ಟೇ ಅವ್ರು ನೋವು ಕಾಣಿಸ್ಕೊಳ್ಳೋದಿಲ್ಲ ಅವ್ರಿಗೆ. ಓಕೆ, ಸೊ ಅದರಿಂದ ಏನು ನಾವು ಕಲಿತ್ಕೊಂಡು ಪಾಠ ಅಂದರೆ, ಬೆನ್ನೋವು ಬಂದ್ಬಿಟ್ರೆ ಚೆನ್ನಾಗಿ ಮಲ್ಕೊಳ್ಳೋದಲ್ಲ, ಬೆನ್ನಿನ ಮೂಳೆ ಇರುವಂತಿರೋ ಸ್ನಾಯುಗಳು ಅಂತ ಅದರಂತಿರುವಂಥ ಮಾಂಸಗಳು ಅನ್ನೋದನ್ನ ಬಿಗಿ ಮಾಡಬೇಕು. ಅದು ಯೋಗದಿಂದ ಸಾಧ್ಯತೆ ಆಗುತ್ತೆ. ಸೊ ಅದರ ಒಂದು ಸ್ಟಡಿ ಕೂಡ ಮಾಡಿ ಪಬ್ಲಿಷ್ ಕೂಡ ಮಾಡಿದ್ವಿ. ಅದೇ ರೀತಿ ರುಮಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ಸು, ಅವರಲ್ಲಿ ತುಂಬ ದೀರ್ಘಕಾಲದಲ್ಲಿ ಅವರಿಗೆ ತುಂಬ ಜಾಯಿಂಟ್ಸ್ ಎಲ್ಲ ಪೇನ್ ಆಗ್ತಾ ಇರುತ್ತೆ, ಡಿಸಬಿಲಿಟಿ ಆಗ್ತಾ ಇರುತ್ತೆ. ಸೊ ಅದು ಡಿಪ್ರೆಷನ್ಗೆ ಹೋಗ್ತಾರೆ, ಆ್ಯಂಗ್ಸೈಟಿ ಇರುತ್ತೆ. ಅದನ್ನು ಹೇಗೆ ಪೇನ್ ಕಮ್ಮಿ ಮಾಡ್ಬೋದು, ಪೇನ್ ಥ್ರೆಶೋಲ್ಡ್ ಹೇಗೆ ಇಂಪ್ರೂವ್ ಮಾಡ್ಬೋದು ಅದನ್ನು ಕೂಡ ಮಾಡಿದ್ದೀವಿ. ಮತ್ತು ಕ್ಯಾನ್ಸರ್ ಪೇಷಂಟ್ಸಲ್ಲಿ ಕೂಡ ಕೀಮೋ ಬ್ರೈನ್ ಅಂತ ಹೇಳ್ತೀವಿ. ಅಂದರೆ ಈಗ ಕೀಮೋಥೆರಪಿ ಕೊಟ್ಟಾಗ ಕೆಲವು ಕೀಮೋಥೆರಪಿ ಡ್ರಗ್ಸ್ ಯಾವ ಥರ ಇರುತ್ತೆ ಅಂದರೆ ಮರೋ ಆಗುತ್ತೆ, ಎಲ್ಲರಿಗೂ ಜ್ಞಾಪಕ ಶಕ್ತಿ ಕಮ್ಮಿ ಆಗ್ಬಿಡುತ್ತೆ, ಮೆಮೊರಿ ಲಾಸ್ ಆಗುತ್ತೆ. ಹಂಗೆ ಜಾಸ್ತಿ ಜಾಸ್ತಿ ಆಗ್ತಾ ಕ್ರಮೇಣ ಕ್ರಮೇಣ ಆಗ್ತಾ ಆಗ್ತಾ ಆಗ್ತಾ ಅವ್ರಿಗೆ ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಅದು ಶುರು ಆಗುತ್ತೆ. ಸೊ ಅದನ್ನು ಕಮ್ಮಿ ಮಾಡೋಕ್ಕೆ ಆ ಕೀಮೋಥೆರಪಿಯಿಂದ ನ್ಯೂರೋ ಟಾಕ್ಸಿಸಿಟಿ ಅಂತ ನಾವು ಏನು ಹೇಳ್ತೀವೋ ಅದನ್ನು ಕಮ್ಮಿ ಮಾಡೋಕ್ಕೆ ನಾವು ಯೋಗ ಮಾಡ್ಯೂಲ್ ಅಂತ ತಯಾರು ಮಾಡಿದ್ವಿ. ಅದರಲ್ಲಿ ಏನು ಕಂಡು ಬಂತು ಅಂದರೆ, ಆ ಯೋಗ ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ಜ್ಞಾಪಕ ಶಕ್ತಿ ಹಂಗೆ ರಿಟರ್ನ್ ಆಯಿತು, ಏನು ಡ್ಯಾಮೇಜ್ ಆಗ್ತಕೂಡ ಅದು ವಾಪಸ್ ರಿಪೇರ್ ಆಗಕ್ಕೆ ಶುರು ಆಯಿತು.
1: ಏನು ಮಾಡಿಸಿದ್ರು?
0: ಅದಕ್ಕೆ ಪ್ರಾಣಾಯಾಮ, ಯೋಗ, ಯೋಗ ನಿದ್ರ, ಭ್ರಮರಿ ಪ್ರಾಣಾಯಾಮ, ಓಕೆ, ಮತ್ತೆ ಸ್ವಲ್ಪ ಕೆಲವು ಆಸನಗಳು ಇರ್ತಿತ್ತು, ಲೂಸಿಂಗ್ ಎಕ್ಸೈಸ್ ಇರ್ತಿತ್ತು. ಸೊ ಒಂದು ಹಾಫ್ ಅನ್ ಅವರ್ ಮಾಡ್ಯೂಲ್ ಅಷ್ಟೇ ಡೈಲಿ ಅದು ಮಾಡಿ ಅಂತ ಹೇಳ್ತಾ ಇದ್ವಿ. ಅದು ಮಾಡಿದ ಕೂಡಲೇ ಅವ್ರಿಗೆ ಇಮಿಡಿಯೇಟ್ಲಿ ಒಂದು ಅದ್ರ ದೊಡ್ಡ ಸಂಶೋಧನೆ ಕೂಡ ಮಾಡಿದ್ವಿ. ಇದರಲ್ಲಿ FMRI ಅಂತ ಹೇಳ್ತೀವಿ, ಫಂಕ್ಷನಲ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಅಂತ. ಅದ್ರಲ್ಲಿ ಏನು ಮಾಡ್ತೀವಿ ಅಂದರೆ, MRI ಸ್ಕ್ಯಾನ್ ಒಳಗೆ ಪೇಷಂಟ್ ಹೋದ ಕೂಡಲೇ ಅವ್ರಿಗೆ ಜಸ್ಟ್ ಆಗಿ ಮಲ್ಕೊಂಡು ಜಸ್ಟ್ ರಿಲ್ಯಾಕ್ಸ್ ಮಾಡೋಕೆ ಹೇಳ್ತೀವಿ ಅಷ್ಟೇ. ರಿಲ್ಯಾಕ್ಸ್ ಮಾಡೋದು ಏನಾಗುತ್ತೆ, ಅವ್ನು ಸುಮ್ಮನೆ ಕೂತ್ಕೊಂಡಾಗ ಏನಾಗುತ್ತೆ, ಮೈಂಡ್ ಆ ಕಡೆ ಕಡೆ ಚಂಚಲ ಆ ಕಡೆ ಕಡೆ ಹೋಗ್ತಾ ಇರುತ್ತೆ, ರೂಮಿನೇಷನ್ ಅಂತ ಹೇಳ್ತೀವಿ. ಸೊ ಅದು ಜಾಸ್ತಿ ಇದ್ರೆ, ಆತಂಕ ಇರೋ ಜನರಲ್ಲಿ ಅಥವಾ ಡಿಪ್ರೆಷನ್ ಇರೋದ್ರಲ್ಲಿ ಇದು ತುಂಬ ಜಾಸ್ತಿ ಆಗುತ್ತೆ ಪ್ರಮಾಣದಲ್ಲಿ. ಸೊ ಕೆಲವು ಏರಿಯಾಸ್ ಇದೆ ಬ್ರೈನಲ್ಲಿ ತುಂಬ ಜಾಸ್ತಿ ಆಕ್ಟಿವೇಟ್ ಆಗಿದ್ದಾಗ ತುಂಬ ಸ್ಟ್ರೆಸ್ ಜಾಸ್ತಿ ಅಂತ ಹೇಳ್ತೀವಿ. ಓಕೆ, ಇನ್ನು ಕೆಲವು ಏರಿಯಾಸ್ ಬ್ರೈನಲ್ಲಿದೆ, ಫ್ರಂಟಲ್ ಏರಿಯಾಸ್ ಅಂತ ಹೇಳಿ, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತೀವಿ, ಆ ಏರಿಯಾ ಜಾಸ್ತಿ ಆಕ್ಟಿವೇಟ್ ಆಯಿತು ಅಂದರೆ ಅದನ್ನು ಎಲ್ಲ ಇದನ್ನೆಲ್ಲ ಶಮನ ಮಾಡ್ತಾ ಇದೆ ಅಂತ ಹೇಳ್ತೀವಿ ಅದನ್ನ. ಸೊ ನಾವೇನು ಮಾಡಿದ್ವಿ ಇದರಲ್ಲಿ ಈ ಸ್ಟಡಿ ಮಾಡುವಾಗ, ಇದನ್ನೇನು ನೋಡಿದ್ವಿ ಅಂದರೆ, ಯೋಗ ಮಾಡೋದ್ರಿಂದ ಶ್ರವಣ ಮಾಡುವಂಥ ಕಾರ್ಯಾಚರಣೆ ಏನಿದೆಯೋ ಆ ಬ್ರೈನ್ ಇರುವಂಥ ರೀಸನ್ಸ್ ಅದು ಜಾಸ್ತಿ ಉತ್ತಮವಾಗಿ ಅದು ಆಕ್ಟಿವೇಟ್ ಆಗ್ತಾ ಇತ್ತು. ಅದೇ ರೀತಿ ಯೋಚನೆ ಮತ್ತು ಜ್ಞಾಪಕ ಶಕ್ತಿ ಮಾಡುವಂಥ ಏರಿಯಾಸ್ ಇದೆ, ಮೆಮೊರಿ ಏರಿಯಾಸ್, ಹಿಪೋ ಕ್ಯಾಂಪಸ್ ಅಂತ ಹೇಳ್ತೀವಿ, ಅದರದ್ದು ವಾಲ್ಯೂಮ್ ಕೂಡ ಜಾಸ್ತಿ ಆಯಿತು. ಸೊ ಇದರಿಂದ ಆಬ್ಜೆಕ್ಟಿವ್ ನಾವು ನೋಡ್ಬೋದು, ಸುಮ್ಮನೆ ಹೇಳೋದಲ್ಲ, ಇದು ನಾವು FMRI ಕೂಡ ಮಾಡಿ ನಾವು ನೋಡುವಂಥ ಇದು ಅಂತ ಆಬ್ಜೆಕ್ಟಿವ್ ನೋಡೋಂಥ ಇದು ಇಂಪಾರ್ಟೆಂಟ್ ಸಂಶೋಧನೆಗಳು. ಯಾಕಂದರೆ ಸರಿ, ಯೋಗದಿಂದ ನೀವು ಜ್ಞಾಪಕ ಶಕ್ತಿ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಬೇಕು ಅಂತಿದ್ರೆ ಇದೇ ಉದಾಹರಣೆ. ಯಾಕಂದರೆ ಇದರಲ್ಲಿ ನಾವು ನೋಡಿಸ್ತೀವಿ ಬ್ರೈನಲ್ಲಿ ಯಾವ ರೀತಿ ಆಕ್ಟಿವೇಷನ್ ಹೆಂಗೆ ಇಂಪ್ರೂವ್ ಆಗಿದೆ, ವಾಲ್ಯೂಮು ಹೇಗೆ ಆಕ್ಟಿವೇಟ್ ಆಗ್ತಿದೆ, ಏರಿಯಾಸು ಅವೆಲ್ಲ ನೋಡಿಸೋಕ್ಕಾಗುತ್ತೆ. ಸೊ ಅದನ್ನು ನಾವು ನೋಡಿಸಾಗ ಜನಕ್ಕೆ ನಂಬಿಕೆ ಬರುತ್ತೆ, ಮನೋಜ್ಞಾನಕ್ಕೆ ತಿಜ್ಞರಿಗೆ ಮತ್ತು ನ್ಯೂರಾಲಜಿ ಕೂಡ ಅದು ಬರೋದು ನಂಬಿಕೆ ಬರೋಕ್ಕೆ ಶುರು ಆಯಿತು. ಸೊ ಇವಾಗ ಯೋಗ ಹೆಂಗಿದೆ ಸರ್ ಇವಾಗ ಅಂದರೆ, ನೀವು ವೆಸ್ಟರ್ನ್ ಕಂಟ್ರೀಸ್ ನೀವು ಅದೇ ಹೋಗಿ ದೊಡ್ಡ ಹಾಸ್ಪಿಟಲ್ ಹೋಗಿ, ಕ್ಯಾನ್ಸರ್ ಹಾಸ್ಪಿಟಲ್ ಹೋಗಿ, ಅಲ್ಲಿ ನೀವು ಒಳಗೆ ಹೋದ ಕೂಡ ಇಂಟಿಗ್ರೇಟಿವ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಸೊ ಪೇಷಂಟ್ಗೆ ಡಿಸ್ಟ್ರೆಸ್ ಇದೆಯಾ, ಟೆನ್ಷನ್ ಜಾಸ್ತಿ ಇದೆಯಾ, ಒತ್ತಡ ಇದೆಯಾ, ಇದು ಕೂಡಲೇ ಅವರಿಗೆ ಯೋಗ ಡಿಪಾರ್ಟ್ಮೆಂಟ್ ಹಾಕ್ತಾರೆ. ಅಲ್ಲಿ ಕ್ರಮೇಣ ಒಂದು 8-9 ಯೋಗ ಇನ್ಸ್ಟ್ರಕ್ಟರ್ಸ್ ಇದ್ದಾರೆ, ಥೆರಪಿಸ್ಟ್. ಅವರು ದಿನಕ್ಕೆ 100-180 ಜನ ಪೇಷಂಟ್ ಬರ್ತಾರೆ. ಎವ್ರಿಥಿಂಗ್ ಕವರ್ಡ್ ಅಂಡರ್ ಇನ್ಶೂರೆನ್ಸ್. ವೆಸ್ಟರ್ನ್ ಕಂಟ್ರೀಸ್, USA ಮತ್ತು ಕನ್ನಡದಲ್ಲಿ ಇದೆಲ್ಲ ಆಲ್ಮೋಸ್ಟ್ ಲಭ್ಯವಾಗಿ ಇನ್ಶೂರೆನ್ಸ್ ಕವರ್ಡ್ ಆಗಿದೆ. ನಮ್ಮ ದೇಶದಲ್ಲಿ ಯೋಗ ದೇಶ ಅಂತ ಅಂದ್ಕೊಂಡು ನಮ್ಮಲ್ಲಿ ಇನ್ಶೂರೆನ್ಸ್ ಇನ್ನೂ ಕವರ್ ಆಗಿಲ್ಲ ಯೋಗಕ್ಕೆ.
1: ಸರಿ, ಬೆನ್ನು ನೋವಿಗೆ ಏನು ಪ್ರೋಟೋಕಾಲ್?
0: ಸರ್, ಬೆನ್ನು ನೋವಿಗೆ ಕಾರಣ ವೆರಿ ವೆರಿ ಇಂಪಾರ್ಟೆಂಟು. ಬರೀ ಮೆಕ್ಯಾನಿಕಲ್ ಲೋ ಬ್ಯಾಕ್ ಪೇನ್ ಅಂತೀವಿ, ಬರೀ ಯಾವ ಮಾಂಸಗಳು ತುಂಬ ಬಿಗಿ ಆಗಿರೋಂಥದ್ದು ಇರುತ್ತಲ್ಲ, ಅದು ಯಾವಾಗ ಅದು ಸ್ಟ್ರೆಂತ್ ಕಮ್ಮಿ ಆಗುತ್ತೋ ಅದಕ್ಕೆ ಬೇರೆಂಥ ಯೋಗ ಇರುತ್ತೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದ್ರೆ, ಹರ್ನಿಯೇಷನ್ ಆಗಿದೆ, ಅದಕ್ಕೆ ಬೇರೆ ಥರ ಯೋಗ ಇರುತ್ತೆ. ಆ್ಯಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತೀವಿ, ಇನ್ಫ್ಲಮೇಟರಿ ಬ್ಯಾಕ್ ಪೇನ್, ಅದಕ್ಕೆ ಬೇರೆ ಥರ ಯೋಗ ಇದೆ. ಮತ್ತು ಸ್ಪಾಂಡಿಲೋಲಿಸ್ಟಿಸಿಸ್ ಅಂತ ಹೇಳ್ತೀವಿ, ಓವರ್ ರೈಡಿಂಗ್ ಆಫ್ ವರ್ಟಿಬ್ರ, ಅದಕ್ಕೆ ಬೇರೆ ಥರ ಯೋಗ ಇರುತ್ತೆ. ಸೊ ಬೆನ್ ಬ್ಯಾಕ್ ಪೇನ್ ಅನ್ನೋದು ಒಂದು ಸಿಂಪ್ಟಮ್ ಅದು. ಸೊ ಬ್ಯಾಕ್ ಪೇನ್ ಏನಕ್ಕೆ ಬಂದಿದೆ ಅಂತ ಫಸ್ಟ್ ಕಂಡಿಡಿದು ಬಹಳ ಬಹಳ ಇಂಪಾರ್ಟೆಂಟ್. ಇದರಲ್ಲಿ ನಮ್ಮ BNYS ಡಾಕ್ಟರ್ಸ್ ಬಹಳ ಬಹಳ ಇಂಪಾರ್ಟೆಂಟ್ ಡಾಕ್ಟರ್ಸ್ ಇರೋದು ಬಹಳ ಮುಖ್ಯ. ಯಾಕಂದ್ರೆ ಎಷ್ಟೊಂದು ಜನ ಯೋಗ ಕೋರ್ಸಸ್ ಮಾಡಿದ್ದಾರೆ, ಇನ್ಸ್ಟ್ರಕ್ಟರ್ ಕೋರ್ಸಸ್ಗಳು ಇದೆಲ್ಲ ಮಾಡ್ಕೊಂಡು ಸರ್ಟಿಫಿಕೇಟ್ ಕೋರ್ಸ್ ಎಲ್ಲ ತೊಗೊಂಡಿದ್ದಾರೆ, ಅವ್ರು ಬ್ಯಾಕ್ ಪೇನ್ ಬಂದ್ಕೊಂಡು ಎಲ್ಲರಿಗೂ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಿಸಕ್ಕೆ ಶುರು ಮಾಡ್ತಾರೆ, ಹಿಂದೆ ಬಗ್ಗೊಂಡು ಮಾಡಿ ಇಂದ ಮಾಡೋದು ಆಸೆ ಮಾಡಿ ಅಂತ. ಈಗ ಕೆಲವು ಕಾರಣ, ಈಗ ಸ್ಪಾಂಡಿಲೈಸಿಸ್ ಅಂತ ಹೇಳ್ತೀವಿ, ಹಿಂದೆ ಬಗ್ಗುವಂಥ ಆಸೆಗಳು ಮಾಡಿದ್ರೆ ಇದು ಜಾಸ್ತಿ ಪ್ರಾಬ್ಲಮ್ ಆಗುತ್ತದೆ. ಓಕೆ, ಸೊ ಏನಕ್ಕೆ ಪ್ರಾಬ್ಲಮ್ ಇಂದ ಬ್ಯಾಕ್ ಪೇನ್ ಬರ್ತಾ ಇದೆ ಅದು ಕಂಡುಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟು. ಅದು ಡಾಕ್ಟರ್ಗಳಿಗೆ ಮಾತ್ರ ಸಾಧ್ಯ, ಅದು BNYS ತಜ್ಞರಿಗೆ ಮಾತ್ರ ಸಾಧ್ಯ ಅದು. ಯಾಕಂದರೆ ಅವ್ರ ಬಗ್ಗೆ ಓದಿದ್ದಾರೆ, ಅದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಓಕೆ, ಅದ್ರ ಬಗ್ಗೆ ಕ್ಲಿನಿಕಲ್ ಟ್ರೈನಿಂಗ್ ಇದೆ. ಸೊ ಕ್ಲಿನಿಕಲ್ ಟ್ರೈನಿಂಗ್ ಇಲ್ದಿರ ನಮ್ಮ ಯೋಗಾಚಾರ್ಯಗಳು ಬರ್ತಾರೆ, ನಾನು ಇದನ್ನು ಕ್ಯೂರ್ ಮಾಡ್ತೀನಿ, ನಾನು ಕ್ಯಾನ್ಸರ್ ಕ್ಯೂರ್ ಮಾಡ್ತೀನಿ, ಹೈಪೋಥೈರಾಯ್ಡಿಸಮ್ ಕ್ಯೂರ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವರಿಗೆ ಅದ್ರ ಬಗ್ಗೆ ಒಂಚೂರು ಅರಿವೇ ಇಲ್ಲ. ಸಿಂಪಲ್ ಎಕ್ಸಾಂಪಲ್ ನಾನು ಕೊಡ್ತೀನಿ, ಒಂದು ಪೇಷಂಟ್ ಇದ್ದಾರೆ, ಮಹಿಳೆ ಇದ್ದಾರೆ, ಹೈಪೋಥೈರಾಯ್ಡಿಸಮ್ ಬಹಳ ಕಾಮನ್ ಹೆಂಗಸರಲ್ಲಿ, ಅವರು 10 ವರ್ಷದಿಂದ ಎಲೆಕ್ಟ್ರಾಕ್ಸಿನ್ ಅಂತ ಮಾತ್ರ ತೊಗೊಳ್ತಾ ಇದ್ದಾರೆ. ಎಲೆಕ್ಟ್ರಾಕ್ಸಿನ್ ಅಂತ ಏನಂದ್ರೆ ಸಿಂಥೆಟಿಕ್ ಥೈರಾಕ್ಸಿನ್. ಓಕೆ, ಸೊ ಇದು ತೊಗೊಂಡಾಗ ಏನಾಗುತ್ತೆ, ಥೈರಾಯ್ಡ್ ಫಂಕ್ಷನ್ಗೆ ನಿಂತೋಗ್ಬಿಡುತ್ತೆ, ಅದು ಕೆಲಸ ಮಾಡಲ್ಲ. ಸೊ ಅದು ಇನ್ನೂ ಥೈರಾಯ್ಡ್ ಬೇಕು ಅಂದರೆ ಹೊರಕಾಗಲ್ಲ, ಲೈಫ್ ಲಾಂಗ್ ತೊಗೊಳ್ತಾ ಇರಬೇಕು ಅದು ಎಲೆಕ್ಟ್ರಾಕ್ಸಿನ್. ಅಂಥ ಪೇಷಂಟ್ಗೆ ಅವ್ರು ಹೇಳ್ತಾರೆ, ನಾನು ಯೋಗ ಮಾಡಿ ಅದನ್ನು ಕ್ಯೂರ್ ಮಾಡ್ತೀನಿ ಅಂತ. ಹೆಂಗೆ

0: ಅವ್ರ ಲೈಫ್ ಲಾಂಗ್ ಡಯಾಲಿಸಿಸ್ ಇರಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಆಚಾರ್ಯರಂತೂ ಜ್ಞಾನ ಇರೋದಿಲ್ಲ, ಸುಮ್ಮನೆ ಯೋಗ ಕೋರ್ಸ್ ಮಾಡ್ಕೊಳ್ತಾರೆ, ಥೆರಪಿ ಅಂತ ಅನ್ಕೊಂತಾರೆ. ಇದು ತುಂಬ ಹಾನಿಕಾರಿ ಆಗುತ್ತೆ. ನಾನು ಡಯಾಬಿಟಿಸ್ ಕ್ಯೂರ್ ಮಾಡ್ಬಿಡ್ತೀನಿ, ನೀವು ಮಾಡ್ಸೋದು ನಿಲ್ಲಿಸ್ಬಿಡಿ, ಹಾರ್ಟ್ ಡಿಸೀಸ್ ನಾನು ಕ್ಯೂರ್ ಮಾಡ್ತೀನಿ ನಿಲ್ಲಿಸ್ಬಿಡಿ ಮಾಡ್ತಾರೆ. ಸೊ ಏನು ಮಾಡ್ತಾರೆ ಅಂತ ಅವ್ರಿಗೆ ಅದು ಅರಿವೇ ಇಲ್ಲ ಕೆಲವರಿಗೆ. ಓಕೆ, ಅವ್ರಿಗೆ ಆ ಕ್ಲಿನಿಕಲ್ ಟ್ರೈನಿಂಗ್ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇದು ಯೋಗ ಹೇಗೆ ಲಾಭ ಆಗುತ್ತೆ ಅಂದರೆ, ನೀವು ಮಾತ್ರ ತೊಗೊಳ್ತಾರೆ, ಗ್ಲೂಕೋಸ್ ಕಂಟ್ರೋಲ್ ಮಾಡ್ತಾರೆ, ಹೃದಯಘಾತದವ್ರಿಗೆಲ್ಲ ಸ್ಟಾರ್ಟಿಂಗ್ಸ್ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಬೇಕು, ಅವೆಲ್ಲ ಮಾಡ್ತಾರೆ. ಜೊತೆಗೆ ಯೋಗ ಮಾಡಿ, ಓಕೆ, ಒತ್ತಡದಿಂದ ಆಗುವಂಥ ಪ್ರಾಬ್ಲಮ್ಸ್ ಇನ್ಫ್ಲಮೇಷನ್ ಇದೆಯಲ್ಲ, ಅದನ್ನು ನಾವು ನಿಲ್ಲಿಸಬೇಕು. ಸೊ ಆ ಒತ್ತಡ ಕಮ್ಮಿ ಆದ ಕೂಡಲೇ ಅಲಾಂಗ್ ವಿತ್ ದಿ ಮೆಡಿಸಿನ್ಸ್ ಇಟ್ ವರ್ಕ್ಸ್ ಬೆಟರ್. ಸೊ ಆ ಥರ ಸಂಶೋಧನೆ ನಾವು ಸುಮಾರು ಕೂಡ ಮಾಡಿದ್ವಿ.
1: ರೂಮಾಟಾಯ್ಡ್ ಆರ್ಥರೈಟಿಸ್ ಅಂದ್ರಲ್ಲ, ಅದರ ಮೇಲೆ ಏನೇನಾಗಿರ್ಬೋದು?
0: ಸೊ ರೂಮಾಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ನಾವೊಂದು ಏನು ಮಾಡಿದ್ವಿ ಅಂದರೆ, ಅರ್ಲಿ ಸ್ಟೇಜ್ ರೂಮಾಟಾಯ್ಡ್ ಆರ್ಥರೈಟಿಸ್, ಫಾರ್ ಎಕ್ಸಾಂಪಲ್, ಯಾವಾಗ ಜಾಯಿಂಟ್ ಫುಲ್ ಡಿಫಾರ್ಮಿಟಿ ಆದರೆ ಏನು ಮಾಡೋಕ್ಕಾಗಲ್ಲ. ಸೊ ರೂಮಾಟಾಯ್ಡ್ ಆರ್ಥರೈಟಿಸ್ ಅಂದರೆ ಚಿಕ್ಕ ಜಾಯಿಂಟ್ಸ್ ಇರುತ್ತಲ್ಲ, ಹಾಗೆ ಕೈ ಕಾಲಿರುವಂಥದ್ದು, ಆ ಜಾಯಿಂಟ್ಸ್ ಮೇನ್ಲಿ ಎಫೆಕ್ಟ್ ಆಗುತ್ತೆ. ಆಟೋ ಆಂಟಿಬಾಡೀಸ್ ಅಂತ ಹೇಳ್ತೀವಿ, ಅದು ಹೋಗಿ ಜಾಯಿಂಟ್ ಅನ್ನು ಡಿಸ್ಟ್ರಾಯ್ ಮಾಡುತ್ತೆ, ಇನ್ಫ್ಲಮೇಷನ್ ಆಗುತ್ತೆ, ಜಾಯಿಂಟ್ ಡಿಫಾರ್ಮಿಟಿ ಆಗುತ್ತೆ. ಸೊ ಅದು ಅರ್ಲಿ ಸ್ಟೇಜ್ ಡಿಫಾರ್ಮಿಟಿ ಆಗೋ ಮುಂಚೆ ಅದಕ್ಕೆ ಏನು ಮಾಡ್ತಾರೆ, ಡಿಸೀಸ್ ಮಾಡಿಫೈಂಗ್ ಆಂಟಿಬಯೋಟಿಕ್ ಡ್ರಗ್ಸ್ ಕೊಡ್ತಾರೆ. ಅದು ಆಲ್ಮೋಸ್ಟ್ ಕ್ರಮೇಣ 1 ವರ್ಷ 2 ವರ್ಷ ತೊಗೋಬೇಕು. ಅದರಿಂದ ಲಿವರ್ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು, ಕಣ್ಣಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ, ಅದನ್ನು ನೀವು ಮಾನಿಟರ್ ಮಾಡ್ತಾ ಇರಬೇಕು. ಸೊ ಅಂಥ ಪೇಷೆಂಟಲ್ಲಿ ನಾವು ಇನ್ಫ್ಲಮೇಷನ್ ಜಾಸ್ತಿ ಆಗದಿರೋ ನೋಡ್ಕೋಬೇಕು, ಯಾಕಂದರೆ ಇನ್ಫ್ಲಮೇಷನ್ ಜಾಸ್ತಿ ಆದ ಕೂಡಲೇ ಡ್ಯಾಮೇಜ್ ಆಗುತ್ತೆ ಜಾಯಿಂಟ್ಸ್. ಸೊ ಅದನ್ನು ಹೇಗೆ ತಡೆಗಟ್ಬೋದು, ಅದು ಯೋಗದಲ್ಲಿ ಬಹಳ ಸಾಧ್ಯ. ಯಾಕಂದರೆ ಇಂಥ ಪೇಷೆಂಟ್ಸಲ್ಲಿ ಸಾಕಷ್ಟು ಮಾನಸಿಕ ಒತ್ತಡ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಟೆನ್ಷನ್ಸ್ ಇರುತ್ತೆ, ಎಮೋಷನಲ್ ಸಪ್ರೆಷನ್ ಇರುತ್ತೆ. ಸೊ ಅದನ್ನು ನಾವು ಕಮ್ಮಿ ಮಾಡಿದ್ರೆ ತಾನಾಗಿ ಜಾಯಿಂಟ್ ಪ್ರಾಬ್ಲಮ್ಸು ಫ್ಲೇರಪ್ ಆಗೋದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ.
1: ಈ ಸಕ್ಕರೆ ಕಾಯಿಲೆ ಇವತ್ತು ತುಂಬಾ ಸಾಮಾನ್ಯವಾದ ಕಾಯಿಲೆ, ಅದಕ್ಕೆ ಏನ್ ಮಾಡಬಹುದು ಅಂತ?
0: ಸಕ್ಕರೆ ಕಾಯಿಲೆ ಒಂದು, ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಕಾರ್ಟಿಸೋಲ್ ಅಂತ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗುತ್ತೆ. ಸೊ ಯಾವಾಗ ಬ್ರೈನಿಗೆ ಜಾಸ್ತಿ ಯೋಚನೆ ಜಾಸ್ತಿ ಆಗುತ್ತೋ, ಆತಂಕ ಜಾಸ್ತಿ ಇರುತ್ತೋ, ಬ್ರೈನಿಗೆ ಜಾಸ್ತಿ ಗ್ಲೂಕೋಸ್ ಬೇಕು, ಆಕ್ಸಿಜನ್ ಬೇಕು. ಸೊ ಗ್ಲೂಕೋಸ್ ಹೆಂಗ್ ಜಾಸ್ತಿ ಮಾಡುತ್ತೆ, ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಜಾಸ್ತಿ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಎಲ್ಲ ಕಡೆ ಇರುವಂತಹ ಗ್ಲೂಕೋಸ್ ಎಲ್ಲ ಶೇಖರಣೆ ಆಗಿದೆ ಬಾಡಿಯಲ್ಲಿ, ಅವೆಲ್ಲ ಬ್ಲಡ್ ಬರುತ್ತೆ, ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು. ಎರಡನೇದು, ನಮ್ಮ ಟೆನ್ಷನ್ ಆದಾಗ ಏನಾಗುತ್ತೆ, ನಾವು ಯೂಶಲಿ ಟೆನ್ಷನ್ ಕಮ್ಮಿ ಮಾಡಲಿಕ್ಕೆ ಕೆಲವರು ಟೀ ಕುಡಿಯೋ ಅಭ್ಯಾಸ, ಆ ಹೋಗ್ತಾ ಟೀ ಕುಡಿಯೋದು, ಸ್ಮೋಕಿಂಗ್ ಮಾಡ್ತಾ ಇರೋದು, ಓಕೆ, ಆ ಹೋಗ್ತಾ ತಿಂತಾ ಇರೋದು. ಸೊ ಕ್ರಮೇಣ ತುಂಬ ಸುತ್ತ ತಿಂತಾ ಇದ್ರೆ ನಾವು ಈಚ್ ಟೈಮ್ ಈಟ್ ಫುಡ್ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆದಾಗ ಇನ್ಸುಲಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಬೈಂಡ್ ಟು ಗ್ಲೂಕೋಸ್. ಅವೆರಡು ಬೈಂಡ್ ಆದ ಕೂಡ ಸೆಲ್ಸ್ ಒಳಗೆ ಹೋಗುತ್ತೆ, ಗ್ಲೂಕೋಸ್ ಯೂಸ್ ಆಗುತ್ತೆ. ಈ ಇನ್ಸುಲಿನ್ ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ, ಕ್ರಮೇಣವಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ಸುಲಿನ್ ನಾರ್ಮಲ್ ಜಾಸ್ತಿನೇ ಇರುತ್ತೆ, ಇನ್ಸುಲಿನ್ನು ಗ್ಲೂಕೋಸ್ಗೆ ಬೈಂಡ್ ಆಗಲ್ಲ, ಅದು ಗ್ಲೂಕೋಸ್ ಸೆಲ್ಸ್ ಒಳಗೆ ಹೋಗೋದಿಲ್ಲ. ಗ್ಲೂಕೋಸು ಜಾಸ್ತಿ, ಇನ್ಸುಲಿನ್ ಜಾಸ್ತಿ, ಅವಾಗ ಡಯಾಬಿಟೀಸ್ ಟೈಪ್ 2 ಡಯಾಬಿಟೀಸ್ ಆಗುತ್ತೆ. ಸೊ ಅದು ಮೇನ್ ಪ್ರಾಬ್ಲಮ್. ಸೊ ಎಕ್ಸಸೈಸ್ ಮಾಡೋದು, ನಮ್ಮ ಡಯಟಲ್ಲಿ ಕಂಟ್ರೋಲ್ ಇಟ್ಕೊಳ್ಳೋದು, ನಿಯಂತ್ರಣ ಇಟ್ಕೊಳ್ಳೋದು, ಅದು ಭಾಳ ಭಾಳ ಇಂಪಾರ್ಟೆಂಟು. ಸೊ ಇವಾಗ ನಮ್ಮ ICMR ಒಂದು ಸಂಶೋಧನೆ ಆಗಿತ್ತು 2017. ಏನು ಸಂಶೋಧನೆ ಅಂದರೆ, ಎಷ್ಟು ಜನ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೆ ನಮ್ಮ ಕಂಟ್ರಿಯಲ್ಲಿ ಅಂತ. ಸೊ ಅರ್ಬನ್ ಏರಿಯಾಸಲ್ಲಿ ಹೋಗಿ ನೋಡಿದ್ರೆ 50% ಆಫ್ ದಿ ಪಾಪ್ಯುಲೇಷನ್ ಇಸ್ ಸೆಡೆಂಟರಿ, ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ, ಬರೀ ಕೂತ್ಕೊಂಡಿರ್ತಾರೆ 8 ಅವರಿಂದ 12 ಅವರ್ ತನಕ, ದಿನ ಪೂರ್ತಿ ಕೂತಿರ್ತಾರೆ ಟೇಬಲ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋದು ಅಷ್ಟೇ, ಕೌಚ್ ಪೊಟೇಟೋ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಅಂಥದ್ದು ಯಾವ ರೀತಿ ವ್ಯಾಯಾಮ ಇಲ್ಲ, ಯಾವ ರೀತಿ ಶಾರೀರಿಕ ವ್ಯಾಯಾಮ ಇಲ್ಲ, ಏನೂ ಇಲ್ಲ. ಸೊ ಅಂಥವರಲ್ಲಿ ಈ ಥರ ಡಿಸೀಸ್ ಬರೋ ಚಾನ್ಸಸ್ ಜಾಸ್ತಿ. ಅದೇ ರೀತಿ ರೂರಲ್ ಏರಿಯಾಸ್ ಚೆನ್ನಾಗಿದೆ ಅಂತ ಹೋಗಿ ನೋಡಿದ್ರೆ, ಅಲ್ಲೂ ನೋಡಿದ್ರೆ ಅಲ್ಲಿ 65% ಅಲ್ಲೂ ಕೂಡ ಅಷ್ಟೇ, 65% ಆಫ್ ದಮ್ ಹ್ಯಾವ್ ಸೆಡೆಂಟರಿ ಆಕ್ಟಿವಿಟಿ. ಸೊ 65 ಅರ್ಬನ್ ಏರಿಯಾಸಲ್ಲಿ, ರೂರಲ್ ಏರಿಯಾಸ್ 50% ಸೆಡೆಂಟರಿ ಆಕ್ಟಿವಿಟಿ ಇದೆ ಅಲ್ಲೂ ಕೂಡ. ಈಗ ಏನಾಗಿದೆ ಅಂದರೆ, ರೂರಲ್ ಏರಿಯಾಸಲ್ಲಿ ಫಾರ್ಮರ್ಸ್ ಅಂತ ಅಂದ್ಕೊಂತೀವಿ, ರೈತರು ಓಪ ತುಂಬ ಶ್ರಮ ಪಡ್ತಾರೆ, ಕಷ್ಟಪಡ್ತಾರೆ ಅಂತ. ಇಲ್ಲ, ದೊಡ್ಡವ್ರ ರೈತರು ಏನು ಮಾಡ್ತಾರೆ, ಮನೆ ಕೂತ್ಕೊಂತಾರೆ, ಎಲ್ಲ ಕಾಂಟ್ರಾಕ್ಟ್ ಸಬ್ ಕಾಂಟ್ರಾಕ್ಟ್ ಮಾಡ್ತಾರೆ, ಎಲ್ಲ ಕೆಲಸ ಮಾಡೋರು ಬೇರೆ ಇರ್ತಾರೆ, ಅವ್ರ ಮನೆ ಆರಾಮಾಗಿ ಕೂತ್ಕೊಂಡಿರ್ತಾರೆ. ಈಗ ನಾರ್ತ್ ಅಲ್ಲಿ ಹೋಗಿ ನೋಡೋಣ, ಎಲ್ಲ ಕೂಡ ಕೂತ್ಕೊಂಡು ಹೂಗಾಗಿ ಕುಡಿತಾ ಇರ್ತಾರೆ ಸಾಯಂಕಾಲದ್ದು. ಸೊ ಅದರಿಂದ ಏನಾಗುತ್ತೆ, ಅವರಲ್ಲೂ ಕೂಡ ಈ ಸೆಡೆಂಟರಿ ಲೈಫ್ ಸ್ಟೈಲಿಂದ ಅವರಲ್ಲೂ ಕೂಡ ಈ ಡಯಾಬಿಟೀಸ್ ಕಾಯಿಲೆಗಳು, ಹೃದಯ ರೋಗ ಕಾಯಿಲೆಗಳು, ಆರ್ಥರೈಟಿಸ್ ಜಾಸ್ತಿ ಆಗ್ತದೆ, ಜಾಸ್ತಿ ಪ್ರಮಾಣ ಆಗ್ತಾ ಇದೆ.
1: ಅಲ್ಲ, ಈ ಡಯಾಬಿಟೀಸ್ಗೆ ಏನು ಪ್ರೋಟೋಕಾಲ್?
0: ಡಯಾಬಿಟೀಸ್ಗೆ ಒಂದು ಯೋಗ ಪ್ರೋಟೋಕಾಲ್ ಇದೆ, ಅದು ನಿಯಂತ್ರಿತ ಮಧುಮೇಹ ಭಾರತ ಅಂತ ಒಂದು ದೊಡ್ಡ ಪ್ರೋಟೋಕಾಲ್, ಒಂದು ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಅವರು ಮತ್ತು ಮಿನಿಸ್ಟ್ರಿ ಆಫ್ ಆಯುಷ್ ಸೇರ್ಕೊಂಡು ಮಾಡಿದ್ರು. ಸೊ ಇದು ಅಬೌಟ್ 45 minutes ಪ್ರೋಟೋಕಾಲ್. ಸೊ ಕೆಲವು ಲೂಸಿಂಗ್ ಎಕ್ಸಸೈಸಸ್, ಸೂರ್ಯ ನಮಸ್ಕಾರ, ಆಸನಗಳು ಮತ್ತು ಪ್ರಾಣಾಯಾಮ ಇವೆಲ್ಲ ಇದೆ. ಸೊ ಇವೆಲ್ಲ ದಿನನಿತ್ಯ ಮಾಡ್ತಾ ಹೋದರೆ ಶುಗರ್ ಕಂಟ್ರೋಲ್ ಬರೋದು ಚಾನ್ಸಸ್ ಈಸಿ ಇದೆ, ಬಟ್ ಅದು ಟೈಮ್ ತೊಗೊಳುತ್ತೆ. ಅದು ಶುಡ್ ಮೇಕ್ ಇಟ್ ಯೋಗ ಆಸ್ ಎ ಹ್ಯಾಬಿಟ್.
1: ಇವಾಗ ಎಲ್ಲರಿಗೂ ಹೃದಯದ ಆರೋಗ್ಯದ ಬಗ್ಗೆನೇ ಚಿಂತೆ ಸರ್. ಈ ಕಾರ್ಡಿಯೋ ಯೋಗ ಅನ್ನೋವಂಥದ್ದೇ ಈಗ ಹೊಸ ಚಿಂತನೆ ಶುರುವಾಗಿದೆ, ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬೋದೆ?
0: ಓಕೆ. ಸೊ ನಾನು ಇವಾಗ ಇವಾಗ ಹೇಳ್ತಿದ್ದಂಗೆ, ಈಗ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳಿದ್ವಿ, ಫಿಸಿಕಲ್ ಇನ್ಆಕ್ಟಿವಿಟಿ, ಈ ಬೊಜ್ಜುತನ, ಒಬೆಸಿಟಿ, ಡಯಟ್ ರಾಂಗ್ ಫುಲ್ ಡಯಟು, ಓಕೆ, ಇಲ್ಲ ವೆಸ್ಟರ್ನ್ ಡಯಟ್ ತಿನ್ನೋದು ಜಾಸ್ತಿ, ಹೈ ಕ್ಯಾಲರಿ ಡಯಟ್ ತಿಂತಾರೆ, ಪ್ರೋಟೀನ್ ಕಮ್ಮಿ, ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತೊಗೊಳ್ಳೋದು ಡಯಟ್ಗಳು. ಸೊ ಅವೆಲ್ಲ ತೊಗೊಳ್ಳೋದ್ರಿಂದ ಏನಾಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ತಾ ಹೋಗುತ್ತೆ, ಅದ್ರ ಜೊತೆಗೆ ಇದು ಕಾರ್ಡಿಯಾಕ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಹಾರ್ಟ್ ಮೇಲೂ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ

0: ಅದು ಮಾಂಸ ಮಾಡೋದ್ರಿಂದ ಇನ್ನೂ ಅದು ಮಾಡೋದು ಕೂಡ ಜನಕ್ಕೆ ಇನ್ನೂ ಹೃದಯಾಘಾತ ಆಗ್ತಾನೆ ಇದೆ. ಯಾಕೆ ಆಗ್ತಿದೆ ಅದು ಅಂದರೆ ಸ್ಟ್ರೆಸ್ಸಿಂದ. ಫಸ್ಟ್ ಸ್ಟ್ರೆಸ್ಸನ್ನು ಕಮ್ಮಿ ಮಾಡಿ. ಆ ಸ್ಟ್ರೆಸ್ಸಿಂದ ಯಾವ ಥರ ಕೋಪ್ ಮಾಡ್ತಾರೆ, ಸ್ಟ್ರೆಸ್ ಕೋಪ್ ಮಾಡೋಕ್ಕೆ ಸ್ಮೋಕಿಂಗ್ ಮಾಡ್ತಾರೆ, ಸ್ಟ್ರೆಸ್ ಕೋಪ್ ಮಾಡೋಕ್ಕೆ ಆಲ್ಕೋಹಾಲ್ ತೊಗೊಳ್ತಾರೆ, ಸ್ಟ್ರೆಸ್ಸಿಂದ ಕೋಪ್ ಮಾಡೋಕ್ಕೆ ಜಾಸ್ತಿ ತಿಂತಾರೆ. ಓಕೆ, ಸೊ ಆ ಕೋಪಿಂಗ್ ಮೆಥಡಾಲಜಿ ಇದೆಯಲ್ಲ, ಬಿಹೇವಿಯರ್ಸ್ ಇದೆಯಲ್ಲ, ಅದು ಅದನ್ನು ಕರೆಕ್ಟ್ ಮಾಡೋದು ಇಂಪಾರ್ಟೆಂಟು. ಈ ಸ್ಮೋಕ್ ಮಾಡ್ತಿದ್ದವ್ರಿಗೆ ಏನೇ ಮೆಡಿಸಿನ್ ಕೊಟ್ಟರು ಏನು ಯೂಸ್ ಇಲ್ಲ ಅಲ್ವಾ, ಅದರಿಂದ ಹೊರಗಡೆ ಬರಬೇಕು ಅವ್ರಿಗೆ. ಸೊ ಅದನ್ನೆಲ್ಲ ನಾವು ಮಾಡೋದಕ್ಕೆ ನಾವು ಯೋಗದಿಂದ ಭಾಳ ಇಂಪಾರ್ಟೆಂಟು. ಅದು ತಿಳುವಳಿಕೆ ಬರಬೇಕು, ಅದು ಮೈಂಡ್ ಕಾಮ್ ಮಾಡಬೇಕು. ಮೈಂಡ್ ಯಾವಾಗ ಕಾಮ್ ಆಗ್ತಾ ಹೋಗುತ್ತೋ, ಯಾವಾಗ ಅವ್ರ ಮೈಂಡ್ ಲೈಫ್ ಸ್ಟೈಲ್ ಕರೆಕ್ಷನ್ ಶುರು ಮಾಡೋಕ್ಕೆ ಶುರು ಆಗುತ್ತೋ, ಅವಾಗ ಎಲ್ಲ ಗುಣಮಟ್ಟಕ್ಕೆ ಬರೋಕ್ಕೆ ಸಾಧ್ಯತೆ ಸರ್.
1: ಡಾಕ್ಟರ್ ರಾಘವೇಂದ್ರ ರಾವ್ ಅವರೇ, ಈಗ ಯಾವುದೇ ಒಂದು ಸಂಶೋಧನೆ ನಾವು ಮಾಡಬೇಕು ಅಂತಂದಾಗ್ಲೂ, ಈಗ ಅದು ಯಾವ ಕಾರಣಕ್ಕೆ ಕಾಯಿಲೆ ಬಂದಿದೆ, ಯಾವುದರಿಂದ ಅದು ಗುಣ ಆಯಿತು ಅನ್ನುವಾಗ ನಾವೇನ್ ಮಾಡ್ತೀವಿ, ಒಂದಷ್ಟು ಜನ ಪೇಷಂಟ್ಸ್ಗಳಿಗೆ ವಿತೌಟ್ ಟ್ರೀಟ್ಮೆಂಟ್, ಒಂದಷ್ಟು ಜನಕ್ಕೆ ವಿತ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಈಗ ಯೋಗದ ಪ್ರೋಟೋಕಾಲ್ನ ಅನುಸರಿಸಿದ್ರಿಂದ ಈ ಕಾಯಿಲೆ ವಾಸಿಯಾಯಿತು ಅಂತ ನೀವು ಹೇಳೋದಕ್ಕೆ ಹೇಗೆ ಸಾಧ್ಯ ಸರ್?
0: ಅದ್ರಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಈಗ ರಿಸರ್ಚ್ ಮಾಡೋ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ, ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತೀವಿ. ನೀವು ಟೈಪ್ 2 ಡಯಾಬಿಟೀಸ್ ಇದೆ ಅಂದ್ಕೊಳ್ಳಿ, ಅವರು ಯಾವ ರೀತಿ ಅನ್ಕಂಟ್ರೋಲ್ ಡಯಾಬಿಟೀಸ್ ಇದೆಯಾ ಅಥವಾ ಮಾಡ್ರೇಟ್ ಕಂಟ್ರೋಲ್ ಡಯಾಬಿಟೀಸ್ ಇದೆಯೋ ಅಂಥವ್ರನ್ನೇ ತೊಗೊಳ್ತೀವಿ. ಅವ್ರ ಮೆಡಿಸಿನ್ಸ್ ಕರೆಕ್ಟಾಗಿ ತೊಗೊಂತಿರೋದು, ಯಾವ ಮೆಡಿಸಿನ್ಸ್ ಕೊಡ್ತಿರೋ ಕ್ಲಾಸ್ ಆಫ್ ಮೆಡಿಸಿನ್ಸ್ ಅದನ್ನು ಮ್ಯಾಚ್ ಕೂಡ ಮಾಡ್ತೀವಿ. ಓಕೆ, ಮ್ಯಾಚ್ ಮಾಡಿದ್ಮೇಲೆ ಒಂದು ಗ್ರೂಪಿಗೆ ಯೋಗ ಕೊಡ್ತೀವಿ, ಒಂದು ಗ್ರೂಪಿಗೆ ಏನು ಕೊಡಲ್ಲ. ಈಗೇನು ಮಾಡ್ತಾ ಇವಾಗ ಅಂದರೆ, ಈಗ ಡಯಾಬಿಟೀಸ್ ಪೇಷೆಂಟ್ಸಲ್ಲಿ ಇವಾಗ ಇವಾಗ ಸ್ಟಡೀಸಲ್ಲಿ ಒಂದು ಗ್ರೂಪಿಗೆ ಯೋಗ ಕೊಡ್ತಾ ಇದ್ದೀವಿ, ಒಂದು ಗ್ರೂಪಿಗೆ ಫಿಸಿಕಲ್ ಎಕ್ಸಸೈಸ್ ಕೊಡ್ತಾ ಇದ್ದೀವಿ. ಯೋಗದಲ್ಲಿ ಮಾನಸಿಕ ಒತ್ತಡ ಕಮ್ಮಿ ಮಾಡುವಂಥದ್ದಿರುತ್ತೆ, ಅವೇರ್ನೆಸ್ ಇರುತ್ತೆ, ರಿಲ್ಯಾಕ್ಸೇಷನ್ ಇರುತ್ತೆ. ಎಕ್ಸಸೈಸಲ್ಲಿ ಅವೇರ್ನೆಸ್ಸು, ರಿಲ್ಯಾಕ್ಸೇಷನ್ನು, ಒತ್ತಡ ಕಮ್ಮಿ ಮಾಡುವಂಥದ್ದು ಏನಿಲ್ಲ, ಬರೀ ಎಕ್ಸಸೈಸ್ ಮಾಡೋದು ಮಾತ್ರ, ಎಕ್ಸಸೈಸ್ ಕಾಂಪ್ಲೆಂಟ್ ಮಾತ್ರ ಇರುತ್ತೆ. ಯೋಗದಲ್ಲಿ ಎಕ್ಸಸೈಸ್ ಕಾಂಪ್ಲೆಂಟು ಇದೆ, ಅದ್ರ ಜೊತೆಗೆ ಈ ಕಾಂಪ್ಲೆಂಟ್ಸ್ ಕೂಡ ಇದೆ, ಮಾನಸಿಕ ಒತ್ತಡ ಕಮ್ಮಿ ಮಾಡೋಂಥ ಕಾಂಪ್ಲೆಂಟು ಇದೆ. ಯೋಗದಿಂದ ಇದು ಕಮ್ಮಿ ಆಗ್ತಿದೆಯಾ, ಮಾನಸಿಕ ಒತ್ತಡ ಕಮ್ಮಿ ಮಾಡೋದ್ರಿಂದ ಈ ಡಯಾಬಿಟೀಸ್ ಗುಣಮಟ್ಟಕ್ಕೆ ಬರ್ತಿದೆಯಲ್ವ ಅಂತ ನಾವು ನೋಡ್ಬೋದು ಈಸಿಯಾಗಿ. ಅದು ಗ್ಲೂಕೋಸ್ ನಾವು ಕಣ್ಣು ಮಾನಿಟರಿಂಗ್ ಮಾಡ್ತೀವಿ, ಫಾಸ್ಟಿಂಗ್ ಇನ್ಸುಲಿನ್ ಮಾನಿಟರ್ ಮಾಡ್ತೀವಿ, ಮತ್ತು HbA1c ಲಾಂಗ್ ಟರ್ಮ್ ಗ್ಲೂಕೋಸ್ ನೋಡಲಿಕ್ಕೆ HbA1c ಮಾಡ್ತೀವಿ. ಈಗ ಇವಾಗ ಇನ್ನೊಂದು ಏನಿದೆ ಅಂದರೆ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಅಂತ ಹೇಳ್ತೀವಿ, ಚಿಪ್ ಇದೆ. ಸೊ ಅದನ್ನ ಮಾಡೋದ್ರಿಂದ ಈಗ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಇವಾಗ ನಾನು ಇವಾಗ ಚಿಪ್ ಹಾಕೊಂಡಿದ್ದೀನಿ, ಇವಾಗ ನಂದು ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಇವಾಗ ಬೆಳಗ್ಗೆ ಮಾಡಿದ್ದೆ, ಬ್ಲಡ್ ಗ್ಲೂಕೋಸ್ 170 ಇದೆ ಅನ್ಕೊಳ್ಳಿ, ಯೋಗ ಮಾಡಿದೆ. ಈಗ ಮಾಡ್ತಷ್ಟು ಎಷ್ಟಿದೆ ಅಂತ ಇವಾಗ ನೋಡ್ಬೋದು ನಾನು ಇಮಿಡಿಯೇಟಾಗಿ, ಕಮ್ಮಿ ಆಯ್ತಾ ಇಲ್ವೋ ಅಂತ. ಸೊ ಯೋಗ ಮಾಡಿದ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಅದು ಗೊತ್ತಾಗುತ್ತೆ ನಮಗೆ.
1: ಭವಿಷ್ಯದಲ್ಲಿ ಏನೆಲ್ಲ ಸಂಶೋಧನೆಗಳು ಆಗಬಹುದು ಅಂತ ತಮಗನ್ಸುತ್ತೆ ಡಾಕ್ಟರ್ ರಾಘವೇಂದ್ರ ರಾವ್ ಅವರು?
0: ಸೊ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಈಗ. ಸೊ ಈಗ ನಾವೇನು ಮಾಡ್ತಾ ಇದೀವಿ ಅಂದರೆ, ವಿ ಆರ್ ಟ್ರೈನ್ ಟು ಡೂ ವಾಟ್ ಇಸ್ ಕಾಲ್ಡ್ ಸ್ಮಾರ್ಟ್ ಯೋಗ ಮ್ಯಾಟ್. ಈಗ ಮಲ್ಕೊಂಡಾಗ ನಿಮ್ಮ ಸ್ಟ್ರೆಸ್ ಎಷ್ಟಿದೆ ಅಂತ ಕಂಡುಹಿಡಿಯುತ್ತೆ, ಬೇಸ್ ಆನ್ ದಿ ಹಾರ್ಟ್ ರೇಟ್ ವೇರಿಬಿಲಿಟಿ. ಅವ್ನು ಯೋಗ ಮಾಡಿದ್ರೆ ಎಷ್ಟು ಕಮ್ಮಿ ಆಯಿತು ಸ್ಟ್ರೆಸ್ ಅಂತ ಗೊತ್ತಾಗುತ್ತೆ. ಸೊ ನೀವು ಇವತ್ತು ಮಾಡುವಂಥ ಯೋಗ ಕಾರ್ಯದಿಂದ ನಿಮ್ಮ ಸ್ಟ್ರೆಸ್ ಕಮ್ಮಿ ಆಯಿತು ಇಲ್ಲ ಅಂತ ಗೊತ್ತಾಗುತ್ತೆ. ಓಕೆ, ಆ ರೀತಿ ಬಂದಿದೆ. ಹೆಡ್ ಬ್ಯಾಂಡ್ಸ್ ಬಂದಿದೆ ಮೆಡಿಟೇಷನ್ ನೋಡಲಿಕ್ಕೆ, ಇವಾಗ ಮೆಡಿಟೇಷನ್ ನೀವು ಕರೆಕ್ಟಾಗಿ ಮಾಡ್ತಿದ್ರೆ ಇಲ್ವೋ, ಮೈಂಡ್ ಕಾಮ್ ಆಗ್ತಿದೆ ಅಂತ ನೋಡ್ಬೋದು. ಸೊ ಸುಮಾರು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೆನ್ಸರ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇರೋದ್ರಿಂದ, ಅಡ್ವಾನ್ಸ್ಮೆಂಟ್ ಇರೋದ್ರಿಂದ, ಅದನ್ನ ಇನ್ನು ಮುಂದೆ ಮುಂದಕ್ಕೆ ಏನು ನೋಡ್ತೀವಿ ನಾವು ಅಂದರೆ, ಈಗ ಟೆಲಿ ಯೋಗ, ಯು ಬಿ ಲುಕಿಂಗ್ ಅಟ್ ಹೊಲೋಗ್ರಾಫಿಕ್ ಯೋಗ. ಅಂದರೆ ಹೊಲೋಗ್ರಾಮ್ ಅಂದರೆ ಏನಂದರೆ, ಇವಾಗ ನಿಮ್ಮ ಟೀಚರ್ ಯು ಎಸ್ ಆರ್ ಇರ್ತಾರೆ, ಅವರೊಂದು ಹೊಲೋ ಸೂಟ್ ಹಾಕೊತಾರೆ. ಓಕೆ, ನಿಮ್ಮ ಮುಂದೆ ಒಂದು ಹೊಲೋ ಮ್ಯಾಟ್ ಇರುತ್ತೆ ಪಕ್ಕದಲ್ಲಿ, ನೀವು ಯೋಗ ಮಾಡ್ತಾ ಇದ್ದೀರಾ, ಆ ಹೊಲೋ ಮ್ಯಾಟ್ನಲ್ಲಿ ನಿಮ್ಮ ಟೀಚರ್ದು ಅವತಾರ ಬರುತ್ತೆ ಪಕ್ಕದಲ್ಲಿ ಹೊಲೋಗ್ರಾಮ್, ಅವ್ರು ಯೋಗ ಮಾಡ್ತಾರೆ, ನಿಮ್ಮ ಪಕ್ಕದಲ್ಲಿ ಕುಂತ್ಕೊಂಡು ಯೋಗ ಮಾಡ್ತಿರೋ ಕಾಣುತ್ತೆ ನಿಮಗೆ. ಸೊ ಆ ಮಟ್ಟಿಗೆ ಕೂಡ ಹೋಗಿದೆ ಈಗ.
1: ಓಹೋ, ಅಲ್ಲ, ಈಗ ನಮ್ಮ ದೇಶದಲ್ಲಿ ಮುಂದಿನ ಒಂದು ಭವಿಷ್ಯದ ಸಂಶೋಧನೆಗಳು ಏನೇನಾಗ್ಬೋದು?
0: ಸುಮಾರು ಸಂಶೋಧನೆ ಆಗ್ತಾ ಇದೆ ಈಗ, ಮಿನಿಸ್ಟ್ರಿ ಆಫ್ ಆಯುಷ್ ಇಂದ ಕೂಡ ವತಿಯಿಂದ ಸುಮಾರು ಫಂಡಿಂಗ್ ಇದೆ. ಹಾರ್ಟ್ ಫೇಲ್ಯೂರ್ ದೊಡ್ಡ ಟ್ರಯಲ್ ನಡೀತಾ ಇದೆ, ಅದೇ ರೀತಿ ಪಲ್ಮರಿ ಹೈಪರ್ಟೆನ್ಷನ್ ಸ್ಟಡೀಸ್ ನಡೀತಾ ಇದೆ, ಈ ಕ್ಯಾನ್ಸರ್ ನಡೆಯಕ್ಕೆ ಶುರು ಮಾಡ್ತಾ ಇದೀವಿ, ಒಂದು ದೊಡ್ಡ ಟ್ರಯಲ್ ಮಾಡ್ತಾ ಇದೀವಿ ಈಗ. ವಿ ವಾಂಟ್ ಟು ಡೆವಲಪ್ ಪ್ರಾಪರ್ ಎವಿಡೆನ್ಸ್ ವೇರ್ ವಿ ಕ್ಯಾನ್ ಸೇ ದಟ್ ಯೋಗ ರಿಯಲಿ ವರ್ಕ್ಸ್. ಓಕೆ, ಸೊ ಅದನ್ನ ನಾವು ಜನರಿಗೆ ಮುಟ್ಟಿಸ್ಬೇಕು, ಅದ್ರ ಜೊತೆಗೆ ತಜ್ಞರು ಕೂಡ ಮುಟ್ಟಿಸ್ಬೇಕು, ಅವ್ರಿಗೆ ಗೊತ್ತಾಗಬೇಕು ಇದ್ರ ಬಗ್ಗೆ, ಬಿಲೀಫ್ ಬರಬೇಕು. ಸೊ ಅದು ಕೆಲವ್ರ ಕಡೆ ಬಂದಿದೆ, ಕೆಲವ್ರು ಬಂದಿಲ್ಲ, ಬಟ್ ಅದು ಎಲ್ಲ ಕಡೆ ಬಂದಾಗ ಅದು ಫಾಲೋ ಮಾಡ್ತಾರೆ.
1: ನಮ್ಮ ಕೇಳುಗರಿಗೆ ಅಂತಿಮವಾಗಿ ತಾವೇನು ಹೇಳಕ್ ಇಷ್ಟಪಡ್ತೀರಿ ಡಾಕ್ಟರ್ ರಾಘವೇಂದ್ರ ರಾವ್?
0: ಸರ್, ಯೋಗ ಅಂದ್ರೆ ನಾವು ಜನಕ್ಕೆ ಯಾವಾಗ ಯೋಗ ಮಾಡಿ ಅಂತ ಹೇಳ್ತೀವೋ ಅವ್ರು ಹಿಂಜರಿತಾರೆ, ನನಗೆ ಟೈಮ್ ಇಲ್ಲಪ್ಪ ಅಂತ, ಒನ್ ಅವರ್ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ನಿಮಗೆ ಒನ್ ಅವರ್ ಯೋಗ ಮಾಡಬೇಕು ಅಂತಿಲ್ಲ ಸರ್, ಡೈಲಿ 10 ನಿಮಿಷ, ನೀವು 15 ನಿಮಿಷ ಆದರೂ ನೀವು ಯೋಗ ಮಾಡಿ, ಅಷ್ಟು ಮಾಡೋ ಸಾಕು, ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಕಾಮ್ ಆಗಿ ಸಾಕು, ಅಷ್ಟು ಮಾಡೋದು ಸೇನಾ ಫಾರ್ ಯು.
1: ಒಳ್ಳೆಯದು ಡಾಕ್ಟರ್ ರಾಘವೇಂದ್ರ ರಾವ್ ಅವರೇ, ಇದುವರೆಗೂ ಯೋಗ ಮತ್ತು ಅನುಸಂಧಾನ ಅಂದರೆ ಸಂಶೋಧನೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ, ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಆಕಾಶವಾಣಿಗೆ ನಮಸ್ಕಾರ ಸರ್.
2: ಇದುವರೆಗೆ ಯೋಗ ಮತ್ತು ಅನುಸಂಧಾನ ಈ ಕುರಿತು ನವದೆಹಲಿಯ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾನದ ಪೂರ್ವ ನಿರ್ದೇಶಕರಾದ ಡಾ ರಾಘವೇಂದ್ರ ರಾವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಎಗ್ರಿ ಉಡಾನ್, ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಿಗಿ.
2: ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಉದಯ ದೇಶ ಕಾ ಆಮ್ ನಾಗರಿಕ, ಇಲ್ಲಿ ರೈತರಿಗೆ ಈ ಒಂದು ವಾಕ್ಯವನ್ನು ಅನ್ವಯಿಸಿ ಪಿಎಂ ಕೃಷಿ ಉಡಾನ್ ಯೋಜನೆಯನ್ನು 2020ರಲ್ಲೇ ಕೇಂದ್ರ ಸರ್ಕಾರ ಜಾರಿಯಲ್ಲಿ ತಂದಿತ್ತು. ತದನಂತರ ಇದನ್ನು ಮಾರ್ಪಾಡುಗೊಳಿಸಿ ಕೃಷಿ ಉಡಾನ್ 2 ಅಂತ ಸಹ ಇದನ್ನು ಕರೆಯಲಾಗುತ್ತಿದೆ. ಇದರ ಪ್ರಮುಖ ಉದ್ದೇಶಗಳಿಗೆ ನಾವು ಬಂದಾಗ, ಪ್ರಾರಂಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ಈಶಾನ್ಯ ಭಾರತದ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆದಂತಹ ಕೃಷಿ ಉತ್ಪನ್ನಗಳನ್ನು ದೇಶದ ಉಳಿದ ಭಾಗಗಳಿಗೆ ಸಾಗಿಸಲು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಲುಪಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾಥಮಿಕ ಹಂತದಲ್ಲಿ ಸುಮಾರು 5 ಈಶಾನ್ಯ ಭಾಗದ ವಿಮಾನ ನಿಲ್ದಾಣಗಳಿಂದ ಪ್ರಾರಂಭಿಸಲಾಯಿತು. ತದನಂತರ ಇದನ್ನು ಸುಮಾರು 58 ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸಲಾಗಿದೆ. ಇದರಲ್ಲಿ ಸುಮಾರು 25 ವಿಮಾನ ನಿಲ್ದಾಣಗಳು ಈಶಾನ್ಯ ಭಾರತ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ರಾಷ್ಟ್ರದ ದೇಶದ ಉಳಿದ ಪ್ರದೇಶಗಳಲ್ಲಿ ಉಂಟು. ಈ ಯೋಜನೆಯು ಮುಖ್ಯವಾಗಿ ರೈತರ ಕೃಷಿ ಉತ್ಪನ್ನಗಳನ್ನು ವಿಶೇಷವಾಗಿ ಕೊಳೆಯುವ, ಅಂದರೆ ನಾವು ಇಂಗ್ಲಿಷ್ನಲ್ಲಿ ಪೆರಿಷಬಲ್ ಅಂತೇವಿ, ಅಥವಾ ಶೀಘ್ರ ಹಾಳಾಗುವ, ಬೇಗನೆ ತಮ್ಮ ಗುಣಮಟ್ಟವನ್ನು ಕಳೆದುಕೊಳ್ಳುವಂಥ ಉತ್ಪನ್ನಗಳನ್ನು ವಿಮಾನದ ಮೂಲಕ ದೇಶದ ವಿವಿಧ ಮಾರುಕಟ್ಟೆಗಳಿಗೆ ತೀವ್ರವಾಗಿ, ಅಂದರೆ ವೇಗವಾಗಿ ಸಾಗಿಸಲು ಸಹಾಯ ಮಾಡುವ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ. ಇದರ ಮುಖ್ಯ ಉದ್ದೇಶಗಳನ್ನು ನಾವು ಒಮ್ಮೆ ನೋಡೋಣ. ಕೃಷಿ ಉತ್ಪನ್ನಗಳಿಗೆ ಉತ್ತಮವಾದ ಮಾರುಕಟ್ಟೆ ಅವಕಾಶವನ್ನು ಕಲ್ಪಿಸುವುದು ಮತ್ತು ಸಂಪರ್ಕವನ್ನು ಏರ್ಪಡಿಸುವುದು ಈ ಯೋಜನೆ ಮುಖ್ಯ ಉದ್ದೇಶ. ಅದು ವಿಮಾನ ಸಾರಿಗೆಯ ಮೂಲಕ ವೇಗವಾಗಿ ಸಾಗಾಣಿಕೆ ಮಾಡಿ ಉತ್ಪಾದಕರಿಂದ ಗ್ರಾಹಕರಿಗೆ ಗುಣಮಟ್ಟದ ಕೃಷಿ ಉತ್ಪನ್ನಗಳನ್ನು ತಲುಪಿಸುವುದು. ಜೊತೆಗೆ ಈ ರೀತಿ ನಾವು ಬದಲಾವಣೆಯನ್ನು ತಂದಾಗ ರೈತರಿಗೆ ಉತ್ತಮ ಬೆಲೆ ದೊರಕಿಸಲು ಇದು ನೆರವಾಗುತ್ತದೆ. ಇದರಲ್ಲಿ ಸಾಗಿಸಲು ಮಹತ್ವವಾಗಿ ಪ್ರಾಥಮಿಕವಾಗಿ ಆದ್ಯತೆಗೊಳಪಟ್ಟ ಕೃಷಿ ಉತ್ಪನ್ನಗಳೆಂದರೆ ಹಣ್ಣು, ತರಕಾರಿ, ಮೀನು, ಮಾಂಸ ಮುಂತಾದ ಶೀಘ್ರ ಹಾಳಾಗುವ ಉತ್ಪನ್ನಗಳ ಸಾಗಾಣಿಕೆಗೆ ಉತ್ತೇಜನ. ಇಲ್ಲಿ ಹೈನುಗಾರಿಕೆ ಉಪವಸ್ತುಗಳು ಸಹ ಸೇರುತ್ತವೆ. ಹಾಲು ಇರಬಹುದು, ಮೊಸರು, ಬೆಣ್ಣೆ, ಮಜ್ಜಿಗೆ ಮತ್ತು ತುಪ್ಪ. ಕೃಷಿ ಉತ್ಪನ್ನಗಳ ಕೊಯ್ಲಿನ ನಂತರದ ನಷ್ಟವನ್ನು ಕಡಿಮೆ ಮಾಡುವುದು ಒಂದು ಪ್ರಮುಖ ಉದ್ದೇಶ. ಇವಾಗಲೇ ಹಲವಾರು ಪ್ರಯೋಗಗಳಿಂದ ಮತ್ತು ಉಲ್ಲೇಖಗಳಿಂದ 30-40% ಕೊಯ್ಲೋತ್ತರ ನಷ್ಟವನ್ನು ನಾವು ದಾಖಲಿಸಿದ್ದೇವೆ. ಈ ಕೊಯ್ಲೋತ್ತರ ನಷ್ಟವನ್ನು ಕಡಿಮೆ ಮಾಡಿದ್ದಲ್ಲಿ ಅದು ಇನ್ನೂ ಹೆಚ್ಚಿನ ಗ್ರಾಹಕರಿಗೆ ತಲುಪಿ ದೇಶದಲ್ಲಿ ಆಹಾರ ಭದ್ರತೆಯ ಭಾವನೆಯನ್ನು ನಾವು ಕಲ್ಪಿಸಿಕೊಡು. ಈ ದಿಸೆಯಲ್ಲಿ ಕೊಯ್ಲಿನ ನಂತರದ ನಷ್ಟವನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಈ ಯೋಜನೆ ಅತ್ಯಂತ ಸಹಕಾರಿಯಾಗದು. ಜೊತೆಗೆ ಕೇಂದ್ರ ಸರ್ಕಾರದ ದಶಕಗಳ ಹಿಂದಿನ ಒಂದು ಉದ್ದೇಶ, ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದರ ಭಾಗವಾಗಿಯೂ ಸಹ ಈ ಪಿಎಂ ಕೃಷಿ ಉಡಾನ್ ಯೋಜನೆ ರೈತ ಉತ್ಪಾದಕರಿಗೆ ನೆರವು ಕೊಡುತ್ತದೆ. ರೈತರ ಆದಾಯ ಹೆಚ್ಚಿಸಲು, ಮಾರುಕಟ್ಟೆಯನ್ನು ವಿಸ್ತರಿಸಲು ಈ ಒಂದು ಯೋಜನೆಯಲ್ಲಿ ಅವಕಾಶವಿರುವುದು. ಸರಳವಾಗಿ ರೈತರಿಗೆ ಈ ಯೋಜನೆಯ ಬಗ್ಗೆ ತಿಳುವಳಿಕೆ ಕೊಡಬೇಕಪ್ಪ ಅಂತಂದರೆ, ರೈತರ ಕೃಷಿ ಉತ್ಪನ್ನಗಳನ್ನು ವಿಮಾನ ಸಾರಿಗೆ ಮೂಲಕ ವೇಗವಾಗಿ ಮಾರುಕಟ್ಟೆಗೆ ತಲುಪಿಸಿ ಉತ್ತಮ ಬೆಲೆ ಪಡೆಯಲು ನೆರವಾಗುವ ಒಂದು ಉತ್ತಮವಾದ ಯೋಜನೆ. ಇದರ ಜೊತೆಗೇನೆ ಕೇಂದ್ರ ಸರ್ಕಾರದ ಇದಕ್ಕೆ ಪೂರಕವಾಗಿ ಹಲವಾರು ಯೋಜನೆಗಳು ಉಂಟು. ಪಿಎಂ ಪ್ರಣಾಮ್ ಯೋಜನೆ, ಪಿಎಂ ಕುಸುಮ್ ಯೋಜನೆ, ಅವುಗಳಲ್ಲಿನೂ ರೈತರು ಪಿಎಂ ಕುಸುಮ್ ಯೋಜನೆ ಅಂತಂದರೆ ವಿದ್ಯುತ್ ಶಕ್ತಿಯನ್ನು ಸ್ಥಾನಿಕವಾಗಿ ತಮ್ಮ ಹೊಲದಲ್ಲೇ ಉತ್ಪಾದಿಸುವಂಥ ಯೋಜನೆ. ಪಿಎಂ ಪ್ರಣಾಮ ಯೋಜನೆ ಅಂತಂದರೆ ಪರಂಪರಾಗತ ಕೃಷಿಯನ್ನು ಅಳವಡಿಸಿಕೊಂಡು ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಉತ್ತೇಜನ ಕೊಡೋದು. ಅವು ಎರಡೂ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಉತ್ಪಾದಿಸಿದ ಉತ್ಪನ್ನಗಳನ್ನು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸ್ಥಿತಿಯಲ್ಲಿಯೇ ಒಂದು ಆಹಾರ ವಸ್ತುವನ್ನಾಗಿ ಸಾಗಿಸಲು ಈ ಯೋಜನೆ ಅತ್ಯಂತ ಪ್ರಮುಖವಾದಂಥ ಯೋಜನೆ ಆಗಲಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಕೃಷಿ ಉತ್ಪಾದಕರು ಸಕಾರಾತ್ಮಕವಾಗಿ ಯೋಜನೆಯನ್ನು ಮಾಡಿಕೊಂಡು ಇದನ್ನು ತಮ್ಮ ಆಂತರಿಕ ಆದಾಯವನ್ನು ಹೆಚ್ಚಿಸಲು ಉಪಯುಕ್ತ ಮಾಡಿಕೊಳ್ಬೇಕಂತ ಒಂದು ಆಶಾಭಾವನೆ. ಎರಡನೇದ್ದು ವಿಶೇಷವಾಗಿ ಉದಾಹರಣೆಗೆ ಹೇಳಬೇಕಪ್ಪ ಅಂತಂದರೆ, ಪ್ರಾರಂಭದಲ್ಲಿನ ಹೇಳಿದೆ, ಇದು ಈಶಾನ್ಯ ಭಾರತ ಮತ್ತು ಗುಡ್ಡಗಾಡು ಪ್ರದೇಶಕ್ಕೆ ಪ್ರಾಥಮಿಕ ಹಂತದಲ್ಲಿ ಅನುಷ್ಠಾನಗೊಳಿಸಲಾಯಿತು. ಕರ್ನಾಟಕದ ಮಟ್ಟಿಗೆ ಬರುವುದಾದರೆ ಉದಾಹರಣೆ ಉತ್ತರ ಕರ್ನಾಟಕದ ಬೆಳಗಾಂ, ವಿಜಯಪುರ್, ಬಾಗಲಕೋಟ್,

0: ಧಾರವಾಡ ಹೀಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಾವರಿ ಸೌಲಭ್ಯ ಇದ್ದು ಈ ಭಾಗದಲ್ಲಿ ಕಾಯಿಪಲ್ಲೆ ಮತ್ತು ತರಕಾರಿಗಳನ್ನು ಬೆಳೆಯುತ್ತಿರುವುದರಿಂದ ನಮ್ಮ ಕರ್ನಾಟಕದ ಬೆಳಗಾಂ ಸಹ ಈ ರಾಷ್ಟ್ರೀಯ ವಿಮಾನ ಮಾರ್ಗದಲ್ಲಿ ಇರುವುದು ನಮ್ಮ ಒಂದು ರಾಜ್ಯದ ಹೆಮ್ಮೆಯ ಸಂಗತಿ. ಅದೇ ರೀತಿ ಉದಾಹರಣೆ ಇನ್ನೊಂದು ಅಂತಾರಾಷ್ಟ್ರೀಯ ಮಾರ್ಗವನ್ನು ನಿಮಗೆ ಈ ಒಂದು ಯೋಜನೆಯ ಪ್ರಮುಖ ಅಂಶವನ್ನು ತಿಳಿಬೇಕಪ್ಪ ಅಂತಂತಂದ್ರೆ, ಉದಾಹರಣೆಗೆ ಚಂಡೀಗಢದಿಂದ ದುಬೈ, ಮುಂಬೈದಿಂದ ದುಬೈ, ಈ ರೀತಿ ಅಂತಾರಾಷ್ಟ್ರೀಯ ಅವಕಾಶಗಳನ್ನು ಸಹ ನಮ್ಮ ರೈತರಿಗೆ ಕಲ್ಪಿಸಿಕೊಡಲು ಈ ಪಿಎಂ ಉಡಾನ್ ಯೋಜನೆ ತೀವ್ರವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಶೀಘ್ರವಾಗಿ ಗುಣಮಟ್ಟವನ್ನು ಕಳೆದುವಂತಹ ಕೃಷಿ ಕಚ್ಚಾ ವಸ್ತುಗಳಿಗೆ ಒಂದು ಉತ್ತಮ ವರದಾನವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ದಿಸೆಯಲ್ಲಿ ರೈತರು ಈ ಯೋಜನೆಯನ್ನು ಸ್ವಲ್ಪ ಸಾಂಘಟಿತವಾಗಿ ವೈಯಕ್ತಿಕವಾಗಿ ಈ ಯೋಜನೆಯ ಒಂದು ಉಪಯುಕ್ತತೆಯನ್ನು ಬಳಸಿಕೊಳ್ಳಲು ಅವಕಾಶ ಆಗದಿದ್ದರೆ ಸಾಂಘಿಕವಾಗಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸ್ವ ಉತ್ಪಾದಕ ಸಂಘ ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಮುಖಾಂತರ ಒಂದು ಸಂಘಟನೆ ಮಾಡಿಕೊಂಡು ಒಂದು ನಿರ್ದಿಷ್ಟವಾದ ಉತ್ಪನ್ನ ಭೌಗೋಳಿಕವಾಗಿ, ಉದಾಹರಣೆಗೆ ಎಣ್ಣೆಕಾಳು ಬೆಳೆ ಅಂತ ಪ್ರಶ್ನೆ ಬಂದಾಗ ಉತ್ತರ ಕರ್ನಾಟಕದ ಒಣಬೇಸಾಯ ಇರ್ಬೋದು, ತರಕಾರಿ ಬೆಳೆಗಳು ಅಂತ ಬಂದಾಗ ಬೆಳಗಾಂ ಪ್ರದೇಶ ಬರ್ಬೋದು, ಅದೇ ರೀತಿ ಆಯಾ ಪ್ರದೇಶದಲ್ಲಿ ಭೌಗೋಳಿಕವಾಗಿ ಬೆಳೆದಂಥ ಉತ್ಪನ್ನಗಳನ್ನು ಜಾಗತಿಕವಾಗಿ ಮತ್ತು ರಾಷ್ಟ್ರವ್ಯಾಪ್ತಿವಾಗಿ ಮಾರುಕಟ್ಟೆಯನ್ನು ಪಡೆದುಕೊಳ್ಳಲು ಈ ಯೋಜನೆ ಅತ್ಯಂತ ಸಶಕ್ತ ಮತ್ತು ಭವಿಷ್ಯದ ದೃಷ್ಟಿಯಲ್ಲಿ ಸುಸ್ಥಿರವಾದಂಥ ಯೋಜನೆ ಅಂತ ಹೇಳ್ಬೋದು. ಧನ್ಯವಾದಗಳು.
1: ಅಗ್ರಿ ಉಡಾನ್ ಈ ಬಗ್ಗೆ ಮಾಹಿತಿ ನೀಡಿದವರು ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಿಗಿ. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಹಲೋ
3: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದ್ದಾರೆ, ಮತ್ತೆ ಕಾಲ್ ಮಾಡ್ತೀನಿ.
2: ಒಂದ್ ಸೆಕೆಂಡ್.
3: ಆಮೇಲೆ ಆಮೇಲೆ.
4: ಹಲೋ
2: ಹಲೋ.
4: ಓ ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
2: ಹಲೋ.
4: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
2: ಸ್ವಲ್ಪ ಮಾತಾಡ್ಬೇಕಿತ್ತು.
4: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
2: ಎಲ್ಲ ಓಕೆ.
4: ಮತ್ತೆ ಮೆಸೇಜ್ ಮಾಡ್ತೀನಿ.
2: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
5: ನಿಂದ್ ಯಾವಾಗ್ಲೂ ಇದ್ದದ್ದೆ, ಸುಮ್ನೆ ತಿನ್ನಪ್ಪ.
2: ನಂಗೆ ಹಸಿವೆ ಇಲ್ಲ.
6: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
7: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
8: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡ್ಬೇಕಿತ್ತು.
9: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
1: ಆಕಾಶವಾಣಿ ಅಪ್ಪರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ,
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ನವದೆಹಲಿಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಪ್ರತಿ ಸಂದರ್ಭದಲ್ಲಿ ಭಾರತದ ಪರವಾಗಿ ರಷ್ಯಾ ದೃಢವಾಗಿ ನಿಂತಿದೆ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಶೀಘ್ರ ಅಂತಿಮ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಗುಜರಾತ್ನಲ್ಲಿ ಇಂದಿನಿಂದ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯದಿಂದ ಚಿಂತನಾ ಶಿಬಿರ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿಂದು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಪಾರ್ಮಲಿನ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಚಲನಶೀಲತೆ, ಸಂಸ್ಕೃತಿ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸುತ್ತಿದ್ದಾರೆ. ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮ ವಲಯದ ಪ್ರಮುಖರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗದೊಂದಿಗೆ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇದಕ್ಕೂ ಮುನ್ನ ನವದೆಹಲಿಗೆ ಆಗಮಿಸಿದ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರನ್ನು ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ರಾಜ್ಯ ಸಚಿವ ಅಜಯ್ ತಮ್ಟಾ ಸ್ವಾಗತಿಸಿದರು. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಅವರು ಇಂದು ಸಂಜೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕೂಡ ಪಾರ್ಮಲಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಭದ್ರತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಬೆದರಿಕೆ ಉಂಟಾದಾಗ ಹಲವು ರೀತಿಯಲ್ಲಿ ಭಾರತದ ಪರವಾಗಿ ನಿಂತ ದೇಶ ರಷ್ಯಾ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 62ನೇ ಮ್ಯೂನಿಚ್ ಭದ್ರತಾ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ನೆರೆಯ ದೇಶವೊಂದರಲ್ಲಿ ಮಿಲಿಟರಿ ಆಡಳಿತವಿದ್ದಾಗ ವಿಶ್ವದ ಬಹುತೇಕ ರಾಷ್ಟಗಳು ಆ ಆಡಳಿತವನ್ನೇ ಬೆಂಬಲಿಸಲು ಮುಂದಾಗಿದ್ದ ಸಂದರ್ಭದಲ್ಲೂ ರಷ್ಯಾ ಮಾತ್ರ ಭಾರತದೊಂದಿಗೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿತ್ತು. ಆ ಐತಿಹಾಸಿಕ ಹಿನ್ನೆಲೆಯು ಭಾರತ ರಷ್ಯಾ ಸಂಬಂಧವನ್ನು ಹಲವು ರೀತಿಯಲ್ಲಿ ರೂಪಿಸಿದೆ ಎಂದು ಹೇಳಿದರು. ಇಂದು ದ್ವಿಪಕ್ಷೀಯ ಸಂಬಂಧವು ಆ ಹಂತವನ್ನು ಮೀರಿ ವಿಸ್ತರಿಸಿದೆ ಮತ್ತು ಇದೀಗ ಅದು ಪ್ರಮುಖವಾಗಿ ಆರ್ಥಿಕ ಸಂಬಂಧವಾಗಿಯೂ ಬೆಳೆದಿದೆ ಎಂದು ಅವರು ತಿಳಿಸಿದರು. ಉಭಯ ದೇಶಗಳ ನಡುವೆ ಗಣನೀಯ ಪ್ರಮಾಣದ ವ್ಯಾಪಾರ ಮತ್ತು ಹೂಡಿಕೆಯ ಜೊತೆಗೆ ಮಿಲಿಟರಿ, ಪರಮಾಣು ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಹಕಾರವೂ ಇದೆ ಎಂದು ಹೇಳಿದರು. ರಷ್ಯಾ ಉಕ್ರೇನ್ ಸಂಘರ್ಷ ಅಂತ್ಯಗೊಳಿಸಬೇಕೆಂಬುದು ಭಾರತದ ಸ್ಪಷ್ಟ ನಿಲುವಾಗಿದೆ. ಇದಕ್ಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ಸಂಧಾನಗಳು ನಡೆಯಬೇಕೆಂಬುದು ಭಾರತದ ದೃಢ ನಂಬಿಕೆಯಾಗಿದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಪುನರುಚ್ಚರಿಸಿದರು. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಕುರಿತ ಮಾತುಕತೆಗಳು ಇನ್ನೂ ಪ್ರಗತಿಯಲ್ಲಿದ್ದು ಅದು ಅಂತಿಮಗೊಳ್ಳಬೇಕಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಮಾತುಕತೆಗಳು ಒಂದು ನಿರ್ದಿಷ್ಟ ಹಂತ ತಲುಪಿವೆ. ಚರ್ಚೆಯಲ್ಲಿರುವ ಈ ಒಪ್ಪಂದವು ಅತ್ಯಂತ ಕಠಿಣ ಹಾಗೂ ಸುದೀರ್ಘ ಮತ್ತು ಕೂಲಂಕಷ ಮಾತುಕತೆಗಳಿಗೆ ಒಳಪಟ್ಟಿವೆ ಎಂದು ತಿಳಿಸಿದ್ದಾರೆ. ವ್ಯಾಪಾರ ಸಮತೋಲನವು ಭಾರತದ ಪರವಾಗಿಯೇ ಇದೆ. ದೇಶಗಳು ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಪ್ರಸ್ತಾಪಿಸಲು ಮಾತುಕತೆಗಳೇ ಏಕೈಕ ವೇದಿಕೆಯಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ಭಾರತ ಐರೋಪ್ಯ ಒಕ್ಕೂಟ ವ್ಯಾಪಾರ ಒಪ್ಪಂದವು ಮಾತುಕತೆ ಅಂತಿಮಗೊಳಿಸುವ ಭಾರತದ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮ್ಯೂನಿಚ್ ನಾಯಕರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಸುಮಾರು 200 ಶತಕೋಟಿ ಜನರನ್ನು ಪ್ರತಿನಿಧಿಸುವ ಹಾಗೂ ಜಾಗತಿಕ ಜಿಡಿಪಿಯ ಕಾಲುಭಾಗದಷ್ಟು ಆರ್ಥಿಕತೆಯನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಒಪ್ಪಂದದ ಅಡಿಯಲ್ಲಿ ಭಾರತ ತನ್ನ ಸುಂಕ ಮಾರ್ಗಗಳಲ್ಲಿ 92.5% ತೆರೆದಿದೆ. ಇದು ವ್ಯಾಪಾರ ಮೌಲ್ಯದ ಸುಮಾರು 97% ಎಂದು ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದ್ದಾರೆ.

0: ಮತ್ತು ಕೆನಡಾ ತಮ್ಮ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತಾದ ಮಾತುಕತೆಯ 5ನೇ ಸುತ್ತನ್ನು ಇಂದು ಒಟ್ಟೋವಾದಲ್ಲಿ ಆರಂಭಿಸಲಿವೆ. 2026ರ ಅಂತ್ಯದ ವೇಳೆಗೆ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದು ಉಭಯ ದೇಶಗಳ ಗುರಿಯಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ಮಾತುಕತೆಗಳು 9ರವರೆಗೆ ಮುಂದುವರಿಯಲಿವೆ. ಈ ಹಿಂದಿನ ಮಾತುಕತೆಗಳು ಕಳೆದ ತಿಂಗಳ 18ರಂದು ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತ್ತು. ಈಗ ಅಧಿಕಾರಿಗಳು ಅಂತಿಮ ಒಪ್ಪಂದದತ್ತ ತ್ವರಿತ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 4.65 ಲಕ್ಷ ಕೋಟಿ ರೂಪಾಯಿಗಳಿಗೆ ವಿಸ್ತರಿಸುವ ಹಂಚಿಕೆಯ ಆಶಯಕ್ಕೆ ಸಿಇಪಿಎ ಬೆಂಬಲ ನೀಡುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26/11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುದಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆಯಾಚಿಸುವ ಪದ್ಧತಿ 2016ರ ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದನಾ ನೆಲೆಗಳನ್ನು ಹೊಡೆದುರುಳಿಸಿದವು. 2019ರ ಫೆಬ್ರವರಿಯಲ್ಲಿ ಮಿರಾಜ್ ಯುದ್ದ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971ರ ನಂತರ ಅಂತಾರಾಷ್ಟೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025ರ ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ಭಾರತ ಸಿದ್ಧಾಂತ ಈಗ ಸ್ಪಷ್ಟವಾಗಿದೆ. ಭಯೋತ್ಪಾದಕ ದಾಳಿಗೆ ಮಿಲಿಟರಿ ಉತ್ತರ ಸಿಗುತ್ತದೆ. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ದೇಶದ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ಇಂದಿನಿಂದ 2 ದಿನಗಳ ಚಿಂತನಾ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತಾ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನಾ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರಾದ ಅಜಯ್ ತಮಟಾ ಮತ್ತು ಹರ್ಷ ಮಲ್ಹೋತ್ರಾ ಪಾಲ್ಗೊಳ್ಳಲಿದ್ದಾರೆ. ಇಂದು ಗುರುನಾನಕ್ ದೇವ್ ಅವರ ಜ್ಯೋತಿ ಜ್ಯೋತ್ ದಿವಸ್, ಎಂದರೆ ದೈವಾಧೀನರಾದ ದಿನ. ಅವರಿಗೆ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ಗುರುನಾನಕ್ ದೇವ್ ಅವರು ತಮ್ಮ ಜೀವನದ ಮೂಲಕ ಜಗತ್ತಿಗೆ ಸತ್ಯ, ಸಹಾನುಭೂತಿ, ಮಾನವೀಯತೆ ಮತ್ತು ಸದ್ಗುಣಗಳನ್ನು ಬೋಧಿಸಿದರು. ಸಮಾಜದಲ್ಲಿ ವ್ಯಾಪಕವಾಗಿದ್ದ ಮೂಢನಂಬಿಕೆಗಳು, ತಾರತಮ್ಯ, ಜಾತಿ ಪದ್ಧತಿ ಮತ್ತು ಸಾಮಾಜಿಕ ಪಿಡುಗುಗಳ ವಿರುದ್ಧ ಅವರು ನಿರ್ಭಯವಾಗಿ ಧ್ವನಿ ಎತ್ತಿದರು. ಪ್ರೀತಿ, ಸಹಾನುಭೂತಿ, ಸೇವೆ, ಸತ್ಯ, ಭ್ರಾತೃತ್ವ ಮತ್ತು ಪರಸ್ಪರ ಗೌರವವನ್ನು ಆಧರಿಸಿದ ಗುರುನಾನಕ್ ದೇವ್ ಅವರ ಸಂದೇಶ ಇಂದಿಗೂ ಪ್ರಸ್ತುತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಓಂ ಬಿರ್ಲಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಪ್ರತಿ ಸಂದರ್ಭದಲ್ಲಿ ಭಾರತದ ಪರವಾಗಿ ರಷ್ಯಾ ದೃಢವಾಗಿ ನಿಂತಿದೆ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಶೀಘ್ರ ಅಂತಿಮ, ಕೇಂದ್ರ ಹಣಕಾಸು ಸಚಿವೆ

ನಿರ್ಮಲಾ ಸೀತಾರಾಮನ್. ಗುಜರಾತ್ನಲ್ಲಿ ಇಂದಿನಿಂದ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯದಿಂದ ಚಿಂತನಾ ಶಿಬಿರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 1:20:32 ಆಗಲಿದೆ. ಇನ್ನು ಮುಂದೆ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ವೃಂದಗಾನದಲ್ಲಿ KS ನರಸಿಂಹಸ್ವಾಮಿ ಅವರ ಈ ಗೀತೆಯನ್ನು

ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ, ಭಾವಲಹರಿ.

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಈಗ ಒಂದೆರಡು ನಿಧನ ಸುದ್ದಿಯನ್ನು ಗಮನಿಸೋಣ. ಅಮ್ಮತ್ತಿ ನಿವಾಸಿ ನೆಲಮಕ್ಕಡ ಅಕ್ಕಣಿ ಕಾಳಪ್ಪ ಅಯ್ಯಂಗ ಇಂದು ಮರಣಪಟ್ಟಿತ್ತು. ನೆಲಮಕ್ಕಡ ಬೆಲ್ಲು ಮಾಸ್ಟರ್ ಅಯ್ಯಂಗಡ ಪುಣ್ಣು 93 ಬಯತ್ರ ನೆಲಮಕ್ಕಡ ಅಕ್ಕಣಿ ಕಾಳಪ್ಪ ತಾಮನೆ ಬಲ್ಲಚಂಡ ಇಂಗಡ ಅಕ್ಕಿರಿ ಕಾರ್ಯ ಇಂದು ಮಧ್ಯಂತರ ಮಿದಾನ್ 4 ಗಂಟೆಗೆ ಅಮ್ಮತ್ತಿಲ್ಲು ನಡಪಂದು ಒಕ್ಕಕರ ಅರಿಚಿಟ್ಟಿತು. ಮುಕ್ಕೋಡ್ಲಕಾರಳನ ಆವಂದಿ ಗ್ರಾಮದ ವಾಸೆಂಜ ದೇವೇಂಡ ಮುದ್ದಪ್ಪ ಚಿನ್ನಿ ಅಯ್ಯಂಗ ತಾಂಡ 74 ಬೈತಲು ಇಂದು ಪಂಜತೆಗೆ ಮರಣಪಟ್ಟಿತು. ದೇವೇಂಡ ಚಿನ್ನಿ ಮುದ್ದಪ್ಪ ಇಂಗಡ ಆಕಿರಿ ಕಾರ್ಯ ಇಂದು ಮಜಂತ್ರ ಮೀದ 3 ಗಂಟೆಗೆ ಒಕ್ಕ ತೂಟಗಳತ್ತು ನಡಪ ಅಂದು ಒಕ್ಕಕರ ಅರಿಚಿಟ್ಟಿತು. ಭಾಗಮಂಡಲ ಗ್ರಾಮದ ನಿವಾಸಿ ನಿಡ್ಡೆಮಲೆ ವಾಸುದೇವ ಅವರ ಪತ್ನಿ ಸುಶೀಲ ಅವರು ತಮ್ಮ 75 ವರ್ಷ ಪ್ರಾಯದಲ್ಲಿ ಇಂದು ಬೆಳಿಗ್ಗೆ ನಿಧನರಾದರು. ನಿಡ್ಡೆಮಲೆ ಸುಶೀಲ ಅವರ ತವರುಮನೆ ನಡುವಟ್ಟಿರ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಯೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಶ್ರೋತೃಗಳೇ, ನಿಧನ ಸುದ್ದಿಯನ್ನು ಕೇಳಿದಿರಿ. ಸಮಯ 1:33:17 ಆಗಲಿದೆ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯ ಶ್ರೋತೃ ಬಾಂಧವರೇ, ಪ್ರಚಲಿತ ವಿದ್ಯಮಾನದ ಬಗ್ಗೆ ಮಾತನಾಡುವಾಗ, ಇವತ್ತು 5 ಅಕ್ಟೋಬರ್ ಜಗತ್ತಿನಾದ್ಯಂತ ವಿಶ್ವ ಶಿಕ್ಷಕರ ದಿನ, ವರ್ಲ್ಡ್ ಟೀಚರ್ಸ್ ಡೇ ಅಂತ ಆಚರಣೆ ಮಾಡಲಾಗ್ತಾ ಇದೆ. 1994 ಯುನೆಸ್ಕೋ ಮತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯಾದ ILO ಸಹಯೋಗದಲ್ಲಿ ಈ ದಿನವನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ಶಿಕ್ಷಕರ ದಿನಾಚರಣೆಯ ಮಹತ್ವ ಏನು ಅಂತ ಹೇಳಿದರೆ, ಸಮಾಜದಲ್ಲಿ ಶಿಕ್ಷಕರ ಕೊಡುಗೆಯನ್ನು ಸ್ಮರಣೆ ಮಾಡತಕ್ಕಂಥದ್ದು, ಅವರ ಕೆಲಸವನ್ನು ಪ್ರಶಂಸೆ ಮಾಡಿ ಮತ್ತು ಆ ಶಿಕ್ಷಕರ ವೃತ್ತಿಪರತೆ ಏನಿದೆ ಅದಕ್ಕೆ ಬೆಂಬಲ ನೀಡುವ ಉದ್ದೇಶದಿಂದ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ. ಭಾರತದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ 5 ಸೆಪ್ಟೆಂಬರ್ ರಾಷ್ಟ್ರೀಯ ಶಿಕ್ಷಕರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಆದರೆ ಜಾಗತಿಕ ಮಟ್ಟದಲ್ಲಿ 5 ವಿಶ್ವ ಶಿಕ್ಷಕರ ದಿನ ಅಂತ ಆಚರಣೆ ಮಾಡಲಿಕ್ಕೆ ಆರಂಭ ಮಾಡಲಾಗಿದೆ.

ವಿಶ್ವ ಶಿಕ್ಷಕರ ದಿನಾಚರಣೆ ಅಂದಾಗ ಶಿಕ್ಷಕರು, ಶಿಕ್ಷಕರೆಂದರೆ ಗುರುಗಳು. ಈ ಗುರುಗಳ ಒಂದು ಪ್ರಭಾವ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಹೇಗೆ ಮೂಡಿರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಶಿಕ್ಷಕ ಅಂದರೆ ಗುರು. ಒಂದು ಮಾತಿದೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಯಾಕೆಂತೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಎಡೋದು ಸಹಜ. ಪ್ರತಿಯೊಂದನ್ನು ಯಾರೂ ಕೂಡ ಹುಟ್ಟುವಾಗಲೇ ಕಲ್ತ್ಕೊಂಡು ಬಂದಿರೋದಿಲ್ಲ, ಕಲಿಸಬೇಕಾಗುತ್ತೆ. ಎಲ್ಲರೂ ಗುರುಗಳೇ. ತಾಯಿ ಮೊದಲ ಗುರು, ತಂದೆಯೂ ಗುರುವೇ, ಅಣ್ಣಂದಿರು ಅಕ್ಕಂದಿರು ಕೂಡ ಗುರುವೇ. ಸಮಾಜದಲ್ಲಿ ಅನುಭವ ಇರತಕ್ಕಂತಹ ನಾಗರಿಕ ಬಂಧುಗಳೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಗುರುಗಳಾಗಿರ್ತಾರೆ. ಹೇಗೆಂತೇಳಿದ್ರೆ ಬದುಕನ್ನು ಕಲಿಸಲಿಕ್ಕೆ ನಮಗೆ ಯಾರೆಲ್ಲ ಒಂದೊಂದು ರೀತಿಯಲ್ಲಿ ಸಹಕಾರ ನೀಡಿರ್ತಾರೆ ಅವರೆಲ್ಲರೂ ಕೂಡ

ಸಮಾಜದಲ್ಲಿ ಅನುಭವ ಇರತಕ್ಕಂತಹ ನಾಗರಿಕ ಬಂಧುಗಳೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಗುರುಗಳಾಗಿರ್ತಾರೆ. ಹೇಗೆ ಅಂತೇಳಿದ್ರೆ, ಬದುಕನ್ನು ಕಲಿಸಲಿಕ್ಕೆ ನಮಗೆ ಯಾರೆಲ್ಲ ಒಂದೊಂದು ರೀತಿಯಲ್ಲಿ ಸಹಕಾರ ನೀಡಿರ್ತಾರೆ ಅವರೆಲ್ಲರೂ ಕೂಡ ಗುರುಗಳಾಗೆ ಕಾಣ್ತಾರೆ ನಮಗೆ. ಶಿಕ್ಷಕರು ಅಂತ ಹೇಳುವಾಗ ನಾವು ಶಾಲಾ ಮಟ್ಟದ ಶಿಕ್ಷಕರನ್ನು ಮಾತ್ರ ಮನಸ್ಸಿನಲ್ಲಿ ಅಂದುಕೊಳ್ತೀವಿ. ಮೊದಲ ಶಿಕ್ಷಣವನ್ನು ನೀಡಿದಂತಹ ಅಮ್ಮ, ಮಾತನ್ನು ಕಲಿಸಿದಂತಹ ಅಮ್ಮ, ನಡೆಯೋದನ್ನು ಕಲಿಸಿದಂತಹ ಅಮ್ಮ, ಬದುಕಿನ ಪ್ರತಿಯೊಂದು ಮಜಲುಗಳನ್ನು ತಿಳಿಸಿಕೊಟ್ಟಂತಕ್ಕಂಥ ಅಮ್ಮ ಮೊದಲ ಗುರುವಿನ ಸ್ಥಾನದಲ್ಲಿ ನಿಲ್ತಾಳೆ. ಆ ನಂತರ ಶಾಲೆಗೆ ಹೋದಾಗ ಅಲ್ಲಿ ಶಿಕ್ಷಕರು ನಮಗೆ ಬೇರೆ ಬೇರೆ ರೀತಿಯ ಶಿಕ್ಷಣಗಳನ್ನು ಕಲಿಸಿ ನಮ್ಮ ಬದುಕನ್ನು ರೂಪಿಸ್ತಾರೆ. ಆ ಒಂದು ಶಿಲೆಯನ್ನು ಕಡಿದು ಹೇಗೆ ಶಿಲ್ಪಿ ಒಂದು ರೂಪವನ್ನು ಕೊಡ್ತಾರೋ ಅದೇ ರೀತಿ ಗುರುಗಳು ಅಂದರೆ ಶಿಕ್ಷಕರು ಅದರಲ್ಲೂ ಪ್ರಾಥಮಿಕ ಹಂತದಲ್ಲಿ ನೀಡ್ತಕ್ಕಂತಹ ಶಿಕ್ಷಣ ಉಂಟಲ್ಲ, ಅದು ಬದುಕನ್ನು ರೂಪಿಸುವಂತಹ ಶಿಕ್ಷಣ. ಸ್ವಲ್ಪ ಬೆಳೀತಾ ಹೋದಾಗಲೇ ನಮಗೆ ಬೇರೆ ಬೇರೆ ರೀತಿಯ ಅನುಭವಗಳಾಗ್ತದೆ. ಶಿಕ್ಷಕರು ನೀಡುವಂತಹ ಶಿಕ್ಷಣದ ಜೊತೆಗೆ ನಾವು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಅನುಭವದ ರೂಪದಲ್ಲಿ ತಿಳ್ಕೊಂಡು ಹೋಗಿ ಶಿಕ್ಷಣ ಪಡ್ಕೊಳ್ತೀವಿ. ಆದರೆ ಏನೂ ಅರಿಯದ ವಯಸ್ಸಲ್ಲಿ ಆ ಪ್ರತಿಯೊಂದನ್ನು ಇದು ತಪ್ಪು, ಹೀಗೆ ಮಾಡಬಾರ್ದು, ಹೀಗೆಯೇ ಮಾಡಬೇಕು, ಇದೇ ಸರಿ ಅನ್ನೋ ರೀತಿಯಲ್ಲಿ ನಮ್ಮನ್ನು ರೂಪಿಸುವಂತಹ ಒಂದು ಶಿಕ್ಷಣ ಉಂಟಲ್ಲ, ಅದು ಬದುಕನ್ನು ರೂಪಿಸಿದ ಶಿಕ್ಷಣ ಅನ್ನಬಹುದು. ಬದುಕಲ್ಲಿ ಶಿಸ್ತನ್ನು, ಸಂಸ್ಕಾರವನ್ನು, ಭಾಷೆಯನ್ನು, ಪ್ರತಿಯೊಂದನ್ನು ಕೂಡ ಕಲಿಸಿರುವಂಥದ್ದು ಆ ಪ್ರಾಥಮಿಕ ಹಂತದಲ್ಲಿ. ಅದರಿಂದಲೇ ಪ್ರಾಥಮಿಕ ಹಂತದಲ್ಲಿ ನೀಡುವಂತಹ ಶಿಕ್ಷಣಕ್ಕೆ ಬಹಳಷ್ಟು ದೊಡ್ಡ ಸ್ಥಾನ ಇದೆ ಅಂತ ಹೇಳಬಹುದು. ಈ ಬಗ್ಗೆ ಇನ್ನಷ್ಟು ಮಾತಾಡ್ಕೊಂಡು ಹೋಗೋದಕ್ಕಿಂತ ಮುಂಚೆ ನಾವು ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಅಂಗೈಲಿ ಅಕ್ಷರ ಚಿತ್ರದ ಗೀತೆ ಇದು, ಹಾಡಿದ್ದಾರೆ ರಶ್ಮಿ ಹಾಗೂ ಸಂಗಡಿಗರು. ಜ್ಞಾನೇಶ್ ಎಂಬಿ ಹಾಗೂ ಶೈಲಜಯಸ್ ರಾವ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಅಳವಡಿಸಿದವರು ಎ ಟಿ ರವೀಶ್.

0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನಾವು ಇದುವರೆಗೆ ಈ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ವಿಶ್ವ ಶಿಕ್ಷಕರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಪಂಚದಾದ್ಯಂತ ಎಲ್ಲ ಶಿಕ್ಷಕರನ್ನು ನೆನೆಸಿಕೊಳ್ಳೋದಕ್ಕಾಗಿ ಪ್ರತಿ ವರ್ಷ 5 October ವಿಶ್ವ ಶಿಕ್ಷಕರ ದಿನ ಅಂತ ಆಚರಣೆ ಮಾಡ್ತೀವಿ. ಶಿಕ್ಷಕರ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಮತ್ತು ಅವರ ಆರಂಭಿಕ ಸಿದ್ಧತೆ ಮತ್ತು ಹೆಚ್ಚಿನ ಶಿಕ್ಷಣ, ನೇಮಕಾತಿ, ಉದ್ಯೋಗ ಮತ್ತು ಬೋಧನೆ ಮತ್ತು ಕಲಿಕೆಯ ಪರಿಸ್ಥಿತಿಗಳಿಗೆ ಮಾನದಂಡಗಳನ್ನು ನಿಗದಿಪಡಿಸುವ ಶಿಕ್ಷಕರ ಸ್ಥಿತಿಗೆ ಸಂಬಂಧಿಸಿದ 1966 ISO ಹಾಗೂ ಯುನೆಸ್ಕೋ ಶಿಫಾರಸನ್ನು ಅಳವಡಿಸಿಕೊಂಡ ವಾರ್ಷಿಕೋತ್ಸವವನ್ನು ಈ ಶಿಕ್ಷಕರ ದಿನಾಚರಣೆ ಸ್ಮರಿಸುತ್ತದೆ. ಉನ್ನತ ಶಿಕ್ಷಣ ಬೋಧನಾ ಸಿಬ್ಬಂದಿಯ ಸ್ಥಿತಿಗೆ ಸಂಬಂಧಿಸಿದ ಶಿಫಾರಸನ್ನು 1997 ಉನ್ನತ ಶಿಕ್ಷಣದಲ್ಲಿ ಬೋಧನಾ ಸಿಬ್ಬಂದಿಯನ್ನು ಒಳಗೊಳ್ಳುವ ಮೂಲಕ ಅಂಗೀಕರಿಸಲಾಗಿತ್ತು. 1994 ವಿಶ್ವ ಶಿಕ್ಷಕರ ದಿನವನ್ನು ಪ್ರಪಂಚದಾದ್ಯಂತ ಅಧಿಕೃತವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಶಿಕ್ಷಕರು ನಮಗೆ ಹೇಗೆ ಶಿಕ್ಷಣವನ್ನು ನೀಡಿ ಹೇಗೆ ಪರಿವರ್ತಿಸುತ್ತಿದ್ದಾರೆ ಅನ್ನೋದನ್ನು ಆಚರಣೆ ಮಾಡೋದು ಮತ್ತು ಆ ಶಿಕ್ಷಕರ ಪ್ರತಿಭೆ ಮತ್ತು ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಿಯೋಜಿಸಲು ಅವರಿಗೆ ಅಗತ್ಯ ಇರುವ ಬೆಂಬಲವನ್ನು ಪ್ರತಿಬಿಂಬಿಸಲು ಮತ್ತು ಜಾಗತಿಕವಾಗಿ ಅವರ ವೃತ್ತಿಯ ಮುಂದಿನ ದಾರಿಯನ್ನು ವಿಮರ್ಶನೆ ಮಾಡಲಿಕ್ಕೆ ಇದು ಒಂದು ದಿನವಾಗಿದೆ ಅಂತ ಹೇಳ್ಕೊಳ್ಬೋದು. ವಿಶ್ವ ಶಿಕ್ಷಕರ ದಿನವನ್ನು ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಸ್ಥೆ ಯುನಿಸೆಫ್ ಮತ್ತು ಶಿಕ್ಷಣ ಅಂತಾರಾಷ್ಟ್ರೀಯ ಸಹಭಾಗಿತ್ವದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಶಿಕ್ಷಕರ ಸ್ಥಿತಿಗತಿಗೆ ಸಂಬಂಧಿಸಿದಂತೆ 2026 ISO ಮತ್ತು ಯುನೆಸ್ಕೋ ಶಿಫಾರಸಿನ 60th ವಾರ್ಷಿಕೋತ್ಸವವನ್ನು ಈ ಒಂದು 2026 ಇಸವಿ ಸೂಚಿಸುತ್ತದೆ. 6 ದಶಕಗಳ ನಂತರ ಶಿಫಾರಸನ್ನು ಪರಿಷ್ಕರಿಸಲಾಗ್ತಿತ್ತಂತೆ. ಡಿಜಿಟಲ್ ತಂತ್ರಜ್ಞಾನವನ್ನು ಮತ್ತು ಹವಾಮಾನದ ಬದಲಾವಣೆಯಿಂದ ಸೇರ್ಪಡೆ, ವಲಸೆ ಮತ್ತು ಸ್ಥಳಾಂತರದವರೆಗೆ ವೃತ್ತಿಗೆ ಹೊಸ ಸವಾಲುಗಳನ್ನು ಹೊರಹೊಮ್ಮಿದೆ. ಈ ಒತ್ತಡಗಳು ಶಿಕ್ಷಕರ ಸ್ಥಾನಮಾನದ ಹಲವಾರು ಆಯಾಮಗಳ

ಮೇಲೆ ಪರಿಣಾಮ ಬೀರ್ತಾ ಇದೆ ಕೂಡ. ಶ್ರೋತೃಗಳೇ, ಶಿಕ್ಷಕರ ಒಂದು ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳುವಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಅನುಭವಿಸಿದ್ದೀವಿ ಕೂಡ. ಅದರಲ್ಲೂ ಕೂಡ ಪ್ರಾಥಮಿಕ ಹಂತದ ಶಿಕ್ಷಕರು, ನಾನು ಆಗಲೇ ಹೇಳಿದೆ, ಪ್ರಾಥಮಿಕ ಹಂತದ ಶಿಕ್ಷಣ ಏನಿದೆ ಅದೇ ನಮ್ಮ ಬದುಕನ್ನು ರೂಪಿಸಿದ ಶಿಕ್ಷಣ ಅಂತ. ಆ ಒಂದು ಬದುಕನ್ನು ರೂಪಿಸಬೇಕಾದ್ರೆ ಏನೂ ಅರಿಯದ ಮಗುವನ್ನು ಒಂದು ರೂಪ ಕೊಟ್ಟು ಅವರಿಗೆ ಬೇಕಾದ ಶಿಕ್ಷಣವನ್ನು ನೀಡಿ, ಅವರಿಗೆ ಸಂಸ್ಕಾರವನ್ನು ನೀಡಿ, ಭಾಷೆಯನ್ನು ಕಲಿಸಿ, ಉಚ್ಚಾರಣೆಯನ್ನು ಕಲಿಸಿ, ಅವರಿಗೆ ಒಂದು ಏಕಾಗ್ರತೆಯನ್ನು ತಂದುಕೊಳ್ಳುವ ರೀತಿಯನ್ನು ಕಲಿಸಿ, ಈ ಪ್ರತಿಯೊಂದನ್ನು ಕೂಡ ಹೊಸದಾಗಿ ಕಲಿಸಿ ಅಷ್ಟೊಂದು ತಾಳ್ಮೆಯಿಂದ ರೂಪುಗೊಳಿಸಿರ್ತಕ್ಕಂತಹ ಪ್ರಾಥಮಿಕ ಹಂತದ ಶಿಕ್ಷಕರಿದ್ದಾರಲ್ಲ, ಅವರಿಗೆ ಈ ದಿನವನ್ನು ಅರ್ಪಣೆ ಮಾಡಬೇಕಾಗಿದೆ. ಯಾಕೆಂತೇಳಿದ್ರೆ ಕಲಿತಾ ಕಲಿತಾ ಹೋದಾಗೆ ನಮಗೂ ಕೂಡ ಒಂದೆರಡು ಬಾರಿ ಹೇಳಿದಾಗ ಪ್ರತಿಯೊಂದು ವಿಷಯವೂ ಕೂಡ ಅರ್ಥ ಆಗ್ತದೆ, ಹೋಗ್ತದೆ, ಸುಲಭವಾಗಿ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಆ ಪ್ರಾಥಮಿಕ ಹಂತ ಹಾಗಿಲ್ಲ. ಪ್ರಾಥಮಿಕ ಹಂತದಲ್ಲಿ ಪ್ರತಿಯೊಂದೂ ಕೂಡ ಗೊತ್ತಿಲ್ಲದೇ ಇರತಕ್ಕಂತಹ ಹಂತ ಅದು. ಆ ಒಂದು ಏಕಾಗ್ರತೆಯನ್ನು ತಂದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಸಣ್ಣ ವಯಸ್ಸಿನ ಮಕ್ಕಳಿಗೆ. ಅವರಿಗೆ ಅದನ್ನು ಕೂಡ ಕಲಿಸಿ ಅವ್ರನ್ನ ಏಕಾಗ್ರತೆ ಬರೋ ರೀತಿಯಲ್ಲಿ ಮಾಡಿ ಕೂರಿಸಿ ಅವರ ತಲೆಗೆ ವಿಷಯವನ್ನು ತುಂಬಿಸುವಂಥದ್ದು ನಿಜವಾಗಲೂ ಬಹಳ ಕಷ್ಟಕರವಾದಂಥ ಸಂಗತಿ. ಅದರಿಂದಲೇ ನಾನು ಹೇಳಿದೆ, ಅಮ್ಮ ಮೊದಲ ಶಿಕ್ಷಕಿ ಆದಂಥ ಅಮ್ಮ ಮತ್ತು ಪ್ರಾಥಮಿಕ ಹಂತದ ಶಿಕ್ಷಕರು ಯಾರಿದ್ದಾರೆ, ಅದು ಶಿಕ್ಷಕರು ಮಾತ್ರ ಅಲ್ಲ, ಅಪ್ಪ ಅಮ್ಮ ಅಥವಾ ನಮಗೆ ಹಿರಿಯರಾದಂತಹ ಅಣ್ಣಂದಿರು ಅಕ್ಕಂದಿರು ಇರ್ಬೋದು, ಅಥವಾ ಸಮಾಜದಲ್ಲಿ ಇರ್ತಕ್ಕಂಥ ಕಲ್ತಿರ್ತಕ್ಕಂಥ ಸೇವಾ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳು ಇರ್ಬೋದು, ನಮ್ಮನ್ನು ತಿದ್ದಲಿಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಶಿಕ್ಷಕರ ದಿನವನ್ನು ಅರ್ಪಣೆ ಮಾಡಬೇಕಾಗುತ್ತೆ. ಈ ಎಲ್ಲ ಅಂಶದೊಂದಿಗೆ ನಾವೀಗ ಮತ್ತೊಂದು ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ. ಗೋಟೋರಿಯವರ ಸಾಹಿತ್ಯಕ್ಕೆ ಗುರುಕಿರಣ್ ಸಂಗೀತ ಅಳವಡಿಸಿ ಮಧು ಬಾಲಕೃಷ್ಣ ಹಾಡಿದ ಆಪ್ತಮಿತ್ರ ಚಿತ್ರದ ಗೀತೆಯನ್ನು ಕೇಳೋಣ ಈಗ.

0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
2: ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ನಾವು ಶಿಕ್ಷಕರ ಅಂತಾರಾಷ್ಟ್ರೀಯ ಮಟ್ಟದ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ರೀತಿ 2 ತಾರೀಕಿನಿಂದ ಅಸ್ಪೃಶ್ಯತಾ ವಿರೋಧಿ ಸಪ್ತಾಹ, ಸಮಾನತೆ ಸಮಾಜದತ್ತ ಒಂದು ಹೆಜ್ಜೆ ಅನ್ನುವಂಥ ಘೋಷವಾಕ್ಯದಡಿ ಸಪ್ತಾಹವನ್ನು ಆಚರಣೆ ಮಾಡಲಾಗ್ತಾ ಇದೆ. ಭಾರತವು ವೈವಿಧ್ಯಮಯ ಸಂಸ್ಕೃತಿ, ಭಾಷೆ, ಧರ್ಮ ಮತ್ತು ಸಾಮಾಜಿಕ ಪರಂಪರೆಗಳನ್ನು ಹೊಂದಿರತಕ್ಕಂತಹ ದೇಶ ಅಂತ ಹೇಳುವಂಥದ್ದು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಶತಮಾನಗಳ ಸಾಮಾಜಿಕ ಇತಿಹಾಸದಲ್ಲಿ ಜಾತಿ ಆಧಾರಿತ ತಾರತಮ್ಯ ಮತ್ತು ಅಸ್ಪೃಶ್ಯತೆ ಅಂತಹ ಅನಿಷ್ಟ ಪದ್ಧತಿಗಳು ಸಮಾಜದ ಒಂದು ವರ್ಗದ ಜನರ ಮೇಲೆ ಅನ್ಯಾಯ ಮತ್ತು ಅಸಮಾನತೆಯನ್ನು ಹೇರಿದ್ದು, ಇಂತಹ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಜಾಗೃತಿ ಮೂಡಿಸಿ ಸಮಾನತೆ, ಸಹೋದರತ್ವ ಮತ್ತು ಮಾನವ ಘನತೆಯ ಮೌಲ್ಯಗಳನ್ನು ಬಲಪಡಿಸುವ ಉದ್ದೇಶದಿಂದ ಈ ಒಂದು ಅಸ್ಪೃಶ್ಯತಾ ವಿರೋಧಿ ಸಪ್ತಾಹವನ್ನು ಆಚರಣೆ ಮಾಡಲಾಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಅಷ್ಟು ಕಾಣ್ತಾ ಇಲ್ಲ, ಆದರೆ ಮೊದಲಿನ ಕಾಲದಲ್ಲಿ ಇದ್ದಂತಹ ಒಂದು ಅನಿಷ್ಟ ಪಿಡುಗು ಇನ್ನು ಮುಂದೆ ಕೂಡ ಇರಬಾರದು, ಎಲ್ಲರೂ ಕೂಡ ಪ್ರೀತಿಯಿಂದ ಬದುಕೋ ರೀತಿ ಆಗಬೇಕು ಅಂತ ಹೇಳುವಂಥ ಕಾರಣದಿಂದ ಈ ಅಸ್ಪೃಶ್ಯತಾ ವಿರೋಧಿ ಸಪ್ತಾಹವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ವಿಚಾರದೊಂದಿಗೆ ಇಂದಿನ ಒಂದು ಗೀತೆಯೊಂದಿಗೆ ನಾವು ಪ್ರಚಲಿತ ವಿದ್ಯಮಾನಗಳ ಈ ಒಂದು ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಕ್ತಾಯ

ಮಾಡೋಣ. ಈಗ ಕೊನೆಯದಾಗಿ ಕೇಳೋಣ, ಕರ್ಣ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಎಂ ರಂಗರಾವ್ ಅವರು ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ಶ್ರೀ ಉದಯಶಂಕರ್ ಅವರದ್ದು.

ಪ್ರೀತಿಯ ಶ್ರೋತೃಗಳೇ, ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆ ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೈಸೂರು, ಚಾಮರಾಜನಗರ, ವಿಜಯನಗರ ಸೇರಿದಂತೆ ವಿವಿಧೆಡೆ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ. ಬರಗಾಲದಿಂದ 177 ತಾಲೂಕುಗಳಲ್ಲಿ

0: 6,000 ಕೋಟಿ ರೂಪಾಯಿ ನಷ್ಟ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರು ಮಹಾನಗರದ ಆರ್ಥಿಕಾಭಿವೃದ್ಧಿ ಯೋಜನೆ ಕುರಿತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆ. ಎಸ್ಐಆರ್ನಲ್ಲಿ ಫಾರಂ 7 ದುರುಪಯೋಗಪಡಿಸಿಕೊಂಡವರ ವಿರುದ್ದ ಕಾನೂನು ಕ್ರಮ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ನಾಳೆ ಬಹುಮಾನದ ಮೊತ್ತ ಘೋಷಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಕೇಂದ್ರ ಬರ ಅಧ್ಯಯನ ತಂಡ ರಾಜ್ಯದ ಮೈಸೂರು, ವಿಜಯನಗರ ಸೇರಿದಂತೆ ಬರಪೀಡಿತ ಪ್ರದೇಶಗಳಲ್ಲಿ ಇಂದು ಬರ ಪರಿಶೀಲನೆ ನಡೆಸಿತು. ವಿಜಯನಗರದಲ್ಲಿ ಡಾ ಜೆ ಹರ್ಷ, ಚಟ್ಟಿರಾಮ್ ಮೀನಾ, ಅಜಿತ್ ಕುಮಾರ್ ಸಾಹು, ಅಮರೇಂದ್ರ ಸಿಂಗ್ ಅವರನ್ನೊಳಗೊಂಡ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ವಿಬಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಹರಪನಹಳ್ಳಿ ತಾಲೂಕಿನ ನಿಲಗುಂದದ ಹೂಳೆತ್ತುವ ಕಾಮಗಾರಿಯನ್ನು ತಂಡ ಪರಿಶೀಲನೆ ನಡೆಸಿತು. ಬಳಿಕ ಇಟ್ಟಿಗಿ ಗ್ರಾಮದಲ್ಲಿ ಮೆಕ್ಕೆಜೋಳದ ಹೊಲಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯಿತು. ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗರಿಮಾ ಪನ್ನಾರ್ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನೊಂದೆಡೆ ಮೈಸೂರಿನಲ್ಲಿಂದು ಕೇಂದ್ರದ ಅಧಿಕಾರಿಗಳ ತಂಡ ಗೇರ್ದಡ ಹಾಗೂ ಅರಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದೆ. ಈ ವೇಳೆ ಹೊಗೆಸೊಪ್ಪು, ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ವಿವರ ನೀಡಿದ್ದಾರೆ. ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ಹಾಗೂ ಜಂಟಿ ಕಾರ್ಯ ಕೃಷಿ ನಿರ್ದೇಶಕ ಎಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆಗಳು, ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಅಧ್ಯಯನ ತಂಡವು ಇಂದು ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದೆ. ಡಾ ಸುದಾಮ್ ಭಾಗ್ ನೇತೃತ್ವದ ಕೇಂದ್ರ ತಂಡ ಒಣಗಿದ ಜೋಳ, ನೀರಿನ ಲಭ್ಯತೆ ಹಾಗೂ ಮೇವು ಪೂರೈಕೆ ಬಗ್ಗೆ ಪರಿಶೀಲನೆ ನಡೆಸಿತು. ಇದೇ ವೇಳೆ ತಂಡದ ಅಧಿಕಾರಿಗಳು ರೈತರು ಹಾಗೂ ಜಿಲ್ಲಾಧಿಕಾರಿ ಶ್ರೀರೂಪ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ಅವರಿಂದ ಮಾಹಿತಿ ಪಡೆದರು. ಈ ವೇಳೆ ಮಾತನಾಡಿದ ರೈತರು, ಕೇಂದ್ರ ಸರ್ಕಾರವು ಎಕರೆಗೆ 50,000 ಬೆಳೆ ಹಾನಿ ಪರಿಹಾರ ನೀಡಬೇಕು, ಹಾಕಿದ ಬಂಡವಾಳ ಕೂಡ ಬಾರದಂತಾಗಿದ್ದು ಕಂಡು ಕೇಳರಿಯದ ಬರ ಇದಾಗಿದೆ ಎಂದು ಮನವಿ ಮಾಡಿದ್ದಾರೆ. ಬರ ವೀಕ್ಷಣೆಗಾಗಿ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರದ ತಂಡವನ್ನು 3 ತಂಡಗಳಾಗಿ ವಿಂಗಡಿಸಿ ರಾಜ್ಯದ ವಿವಿಧ ಭಾಗಗಳಿಗೆ ಕಳುಹಿಸಲಾಗಿದೆ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊದಲನೇ ಪಟ್ಟಿಯಲ್ಲಿ ಬರಪೀಡಿತ ಎಂದು ಘೋಷಿಸಿದ್ದ 101 ತಾಲೂಕುಗಳ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಎರಡನೇ ಹಂತದಲ್ಲಿ ಘೋಷಿಸಿರುವ ಉಳಿದ 77 ತಾಲೂಕುಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ಮನವಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ತಂಡದ ಸದಸ್ಯರು ರೈತರೊಂದಿಗೆ ನೇರವಾಗಿ ಮಾತನಾಡಿದ್ದು, ಕೃಷಿ ಜಮೀನುಗಳಿಗೆ ತೆರಳಿ ವಾಸ್ತವ ಪರಿಸ್ಥಿತಿ ಪರಿಶೀಲಿಸಿದ್ದಾರೆ. ಆಯಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೇಂದ್ರ ತಂಡಕ್ಕೆ ಪರಿಸ್ಥಿತಿ ವಿವರಿಸಿದ್ದಾರೆ. ರಾಜ್ಯದ 177 ತಾಲೂಕುಗಳಲ್ಲಿ ಈಗಾಗಲೇ ಸುಮಾರು 46,000 ಕೋಟಿ ನಷ್ಟ ಸಂಭವಿಸಿದೆ. ಸುಮಾರು 10,000 ರಿಂದ 11,000 ಕೋಟಿ ಪರಿಹಾರ ನೀಡುವಂತೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ.
1: ಕೇಂದ್ರದ ಬರ ವೀಕ್ಷಣೆಯ ತಂಡ ಈಗಾಗಲೇ 3 ತಂಡಗಳನ್ನ ಮಾಡಿಕೊಂಡು ಇಡೀ ರಾಜ್ಯದ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. 3ನೇ ತಾರೀಕಿಂದ 6ನೇ ತಾರೀಕಿನವರೆಗೂ ಅವರು 5ನೇ ತಾರೀಕು ಮತ್ತು 6ನೇ ತಾರೀಕು ಕೊನೆ ದಿವಸ ಒಂದೊಂದು ತಂಡ 4 ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಏನ್ ನಾವು ವರದಿಯನ್ನ ಕೊಟ್ಟಿದ್ದೇವೆ, ಅವರು ಈ ತಂಡ ಬಂದಿರತಕ್ಕಂಥದ್ದು 101 ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಹೇಳಿ ಏನು ಘೋಷಣೆ ಮಾಡಿದ್ವಿ ಮೊದಲನೇ ಪಟ್ಟಿಯಲ್ಲಿ, ಆ ಕ್ಷೇತ್ರಗಳಿಗೆ ವೀಕ್ಷಣೆ ಮಾಡ್ತಾರೆ.
0: ಇದೇ ವೇಳೆ ಕಂದಾಯ ಇಲಾಖೆಯ ವಿವಿಧ ಸೇವೆಗಳ ಶುಲ್ಕಗಳು ಏಕಾಏಕಿ ಹೆಚ್ಚಳವಾಗಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಜೀವನ ವೆಚ್ಚ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಕೆಲವು ಶುಲ್ಕಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಂಗಳೂರು ಮಹಾನಗರ ಪ್ರದೇಶದ ಆರ್ಥಿಕ ಅಭಿವೃದ್ಧಿ ಯೋಜನೆ ಕುರಿತ ಸಲಹಾ ಸಮಿತಿಯ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಭೈರತಿ ಸುರೇಶ್, ಸಂಸದ ಹಾಗೂ ಮುಖ್ಯಮಂತ್ರಿ ಪ್ರಧಾನ ಸಲಹೆಗಾರ ಡಾ ಜಿಸಿ ಚಂದ್ರಶೇಖರ್, ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತ ಡಾ ಎಂ ಮಹೇಶ್ವರ ರಾವ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದರು. ಉದ್ಯಮಿಗಳಾದ ಟಿಎ ಮೋಹನ್ದಾಸ್ ಪೈ, ಕ್ರಿಸ್ ಗೋಪಾಲಕೃಷ್ಣನ್ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಎಸ್ಐಆರ್ ಫಾರಂ 7 ದುರುಪಯೋಗಪಡಿಸಿಕೊಂಡರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುದ್ರಿತ ಫಾರಂಗಳನ್ನು ಬೃಹತ್ ಪ್ರಮಾಣದಲ್ಲಿ ಹೇಗೆ ಪಡೆಯಲಾಗುತ್ತಿದೆ ಮತ್ತು ಹೇಗೆ ಸಲ್ಲಿಸಲಾಗುತ್ತಿದೆ ಎಂಬುದರ ಬಗ್ಗೆ ಪ್ರಶ್ನಿಸಿದ್ದಾರೆ. ಚುನಾವಣಾ ಕಾನೂನುಗಳನ್ನು ಉಲ್ಲಂಘಿಸುವವರು ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ.

ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುದ್ರಿತ ಫಾರಂಗಳನ್ನು ಬೃಹತ್ ಪ್ರಮಾಣದಲ್ಲಿ ಹೇಗೆ ಪಡೆಯಲಾಗುತ್ತಿದೆ ಮತ್ತು ಹೇಗೆ ಸಲ್ಲಿಸಲಾಗುತ್ತಿದೆ ಎಂಬುದರ ಬಗ್ಗೆ ಪ್ರಶ್ನಿಸಿದ್ದಾರೆ. ಚುನಾವಣಾ ಕಾನೂನುಗಳನ್ನು ಉಲ್ಲಂಘಿಸುವವರು ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದ ಕ್ರೀಡಾಪಟುಗಳಿಗೆ ನೀಡಲಾಗುತ್ತಿರುವ ಬಹುಮಾನ ಮೊತ್ತವನ್ನು ಪರಿಶೀಲಿಸಲಾಗುತ್ತಿದ್ದು ಈಗಾಗಲೇ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ಎಷ್ಟು ಬಹುಮಾನ ನೀಡಬೇಕು ಎಂಬುದನ್ನು ನಾಳೆ ಘೋಷಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಅಥ್ಲೀಟ್ ಪೂವಮ್ಮ ಅವರು ಜಪಾನ್ನಲ್ಲಿದ್ದಾಗಲೇ ಸಂಪರ್ಕಿಸಿ ಅಭಿನಂದಿಸಲು ಪ್ರಯತ್ನಿಸಿದ್ದೆವು, ಆದರೆ ಸಂಪರ್ಕ ಅಸಾಧ್ಯವಾಗಿರಲಿಲ್ಲ. ಭಾರತಕ್ಕೆ ಬಂದ ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಕ್ರೀಡಾಪಟುಗಳೊಂದಿಗೆ ಮಾತನಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ದ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26-11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುಧಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆಯಾಚಿಸುವ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ದ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971 ನಂತರ ಅಂತಾರಾಷ್ಟೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025 ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದು ಮುಂಜಾನೆಯಿಂದಲೇ ಗುಡುಗು ಸಹಿತ ಭಾರೀ ಮಳೆಯಾಗುತ್ತಿದೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಉರಿಬಿಸಿಲಿನ ವಾತಾವರಣ ಕಂಡುಬಂದಿತ್ತು. ಇಂದು ಏಕಾಏಕಿ ಸುರಿದ ಧಾರಾಕಾರ ಮಳೆಯಿಂದಾಗಿ ವಾತಾವರಣದಲ್ಲಿ ವ್ಯತ್ಯಯವಾಗಿದೆ. ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲೂ ಸತತವಾಗಿ ಮಳೆಯಾಗುತ್ತಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಕರಾವಳಿಯ ಜಿಲ್ಲೆಗಳಲ್ಲಿ ಮೇಲ್ಮೈ ಸುಳಿಗಾಳಿಗಳ ಕಾರಣ ಹಗಲು ಮೋಡಗಳ ವಾತಾವರಣ ಇರಲಿದ್ದು ದಿನವಿಡೀ ಗುಡುಗು ಸಹಿತ ತುಂತುರು ಅಥವಾ ಸಾಮಾನ್ಯ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 10 ತನಕ ಕರಾವಳಿ ಜಿಲ್ಲೆಗಳ ಅಲ್ಲಲ್ಲಿ ಸಂಜೆಯ ಗುಡುಗು ಮಳೆ ಮುಂದುವರಿಯಬಹುದು ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಚಿತ್ರದುರ್ಗ ನಗರದ ವಿವಿಧ ಹೋಟೆಲ್ ಹಾಗೂ ಜ್ಯೂಸ್ ಅಂಗಡಿಗಳ ಮೇಲೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಅಧಿಕಾರಿಗಳ ತಂಡ ಇಂದು ದಾಳಿ ನಡೆಸಿ ಆಹಾರದ ಗುಣಮಟ್ಟ ಹಾಗೂ ನೈರ್ಮಲ್ಯವನ್ನು ಪರಿಶೀಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು, ಚಾಮರಾಜನಗರ, ವಿಜಯನಗರ ಸೇರಿದಂತೆ ವಿವಿಧೆಡೆ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ. ಬರಗಾಲದಿಂದ 177 ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ನಷ್ಟ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರು ಮಹಾನಗರದ ಆರ್ಥಿಕ ಅಭಿವೃದ್ಧಿ ಯೋಜನೆ ಕುರಿತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆ. ಎಸ್ಐಆರ್ನಲ್ಲಿ ಫಾರಂ 7 ದುರುಪಯೋಗಪಡಿಸಿಕೊಂಡವರ ವಿರುದ್ದ ಕಾನೂನು ಕ್ರಮ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ನಾಳೆ ಬಹುಮಾನ ಮೊತ್ತ ಘೋಷಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

ಮೊದಲಿಗೆ ಕೇಳೋಣ, ಸೂರ್ಯವಂಶ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 2:41:10 ಆಗಲಿದೆ. ಇನ್ನು ಮುಂದೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಆತ್ಮೀಯ ಶ್ರೋತೃಗಳೇ, ಇನ್ನು ಮುಂದೆ ಉದಿತ್ ನಾರಾಯಣ್ ಹಾಗೂ ಹರಿಣಿಯವರ ಸ್ವರದಲ್ಲಿ ಸುಂದರಕಾಂಡ ಚಿತ್ರದ ಗೀತೆ ಅಂತ ಕೇಳೋಣ. MM ಕೀರವಾಣಿಯವರು ಸಂಗೀತ ನೀಡಿರುವ ಈ ಗೀತೆಯ ಸಾಹಿತ್ಯ K. ಕಲ್ಯಾಣ್ ಅವರದ್ದು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಸಂಗೀತ ಅಳವಡಿಸಿ ಚಿತ್ರ ಹಾಡಿರುವ ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ ಚಿತ್ರದ ಗೀತೆಯನ್ನು.

ಆತ್ಮೀಯ ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಕನಸುಗಾರ ಚಿತ್ರದ್ದು, ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ರಾಜೇಶ್ ರಾಮನಾಥ್ ಅವರು ಸಂಗೀತ

ಪ್ರೀತಿಯ ಶ್ರೋತೃಗಳೇ, ಸಮಯ 3 ಗಂಟೆಯಾಗಲಿದೆ. ಇನ್ನು ಮುಂದೆ ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 4:49. ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಚಿತ್ರಾ ಸುಜನ್. ಈಗ ವಾಣಿಜ್ಯ ಪ್ರಕಟಣೆಗಳು.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ

0: ಹತ್ತು ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಳಿಕಲ್ ರೋಡ್ ಇರಿಟಿ.
1: The number you've dialed is currently busy. Kindly
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
0: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್ ಒಳಿಯಲ್ ಇರಿಟಿ ತಾವಕರ ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: FM 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೇ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಸಂಧ್ಯಾರತಿ.

0: ಸ್ತೋತ್ರಗಳೇ. ಈಗ ಸಮಯ 4:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ನೈದಿಲೆ ಗಾದೆ ಘಮ. ಕೇಳಿ ಕಾರ್ಯಕ್ರಮ ನೈದಿಲೆ ಗಾದೆ ಘಮ, ಗಾದೆಗಳ ಅಂತರಂಗ ಅರಿಯುವ ಸಮಯ.
2: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ನೈದಿಲೆ ಗಾದೆ ಘಮ, ಗಾದೆಗಳ ಅಂತರಂಗ ಅರಿಯುವ ಸಮಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ.

0: ಶ್ರೋತೃಗಳೇ, ಈಗಾಗಲೇ ನಿಮಗೆ ತಿಳಿದಿದೆ, ಗಾದೆಗಳನ್ನ ನಿಮಗಾಗಿ ನೀಡಲಾಗುತ್ತೆ. ಆ ಗಾದೆಗಳ ಬಗ್ಗೆ ನಿಮ್ಮ ಅನುಭವದ ಪಾಕದ ಜೊತೆಗೆ ತಿಳುವಳಿಕೆ ಹೇಳುವಂತಹ ಪ್ರಯತ್ನ ಕೂಡ ನಿಮ್ಮಲ್ಲಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಈಗಾಗಲೇ ನಿಮಗೆ ಹಲವು ಬಾರಿ ತಿಳಿಸಲಾಗಿದೆ. ಆದಾಗ್ಯೂ ನಮ್ಮ ಶ್ರೋತೃಗಳಿಗೆ ಒಂದು ಸಣ್ಣ ಗೊಂದಲ. ಏನು ಗೊಂದಲ ಅಂತ ಅಂದರೆ, ನಮ್ಮಿಷ್ಟದ ಗಾದೆಗಳ ಬಗ್ಗೆ ಬರೆದು ಕಳುಹಿಸಬಹುದು, ಆದರೆ ಕಡೆಯ ದಿನಾಂಕ ಯಾವುದು ಅಂತ ಒಂದು ಸಣ್ಣ ಗೊಂದಲ. ಈ ಗೊಂದಲಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ಅಂತ ಕೂಡ ನಾವು ಹೇಳಬಹುದು.
1: ಮೈ ಬಗ್ಗೆ ದುಡ್ದು ಸಂಪಾದನೆ ಮಾಡಬಾರ್ದು.
2: ಹಿಂಗ್ ಮಾಡಕ್ಕಿಲ್ಲ ಅವೋ ಅವ ಸುಮ್ತಿರವಾದಿ.

0: ಏನು ಅದಿರ್ತೀಯ
1: ಮಗ? ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ.
0: ಅಯ್ಯೋ ಸುಮ್ಕಿರವೋ,
1: ಕುಣಿಲಾರ್ದಂಗೆ ನೆಲ ಡೌಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
0: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
2: ಹೌದು, ಹೆಚ್ಚು ಮಕ್ಕಳು ಓದಿನ ನೆಪದಲ್ಲಿ ತಂದೆ ತಾಯಿಯನ್ನ ನಂಬಿಸುವುದು ಹೀಗೆ ತಾನೆ?
1: ನಾನಿರೋತ್ಗೆ ಇಷ್ಟಾರು ಹಾಕಿನಿ, ನಾಳೆ ನಾನು ಹೋದ್ರೆ ನಿನ್ನ ಇಚ್ಚಚ್ಚಿ ಬಾ ಇಟ್ಟಾಕ್ನಿ ಅಂತ ಹೇಳೋರು ಯಾರು ಇಲ್ಲ, ತಿಳ್ಕೊಳ್ಳ ಮಗ.
3: ಅಮ್ಮ ನನ್ನಮ್ಮ ದೈವ ನೀನಮ್ಮ.
2: ಗಾದೆಗಳ ಮುಖಾಂತರ ಜೀವನದ ಅರ್ಥವನ್ನ ತಿಳಿಸುವಂತಹ ವಿನೂತನ ಪತ್ರಾಧಾರಿತ ಕಾರ್ಯಕ್ರಮ ನೈಜಿಲೇ.

ಅಂದ ಹಾಗೆ ನಮ್ಮ ಜನಪದರ ಕಾಲವನ್ನೊಮ್ಮೆ ನಾವು ಗಮನಿಸಿದಾಗ, ಅವಲೋಕಿಸಿದಾಗ ಜೀವನದ ಬಗ್ಗೆ, ಜೀವನದ ರೀತಿ ನೀತಿಯ ಬಗ್ಗೆ ಬಹಳಷ್ಟು ಕಿವಿ ಮಾತುಗಳನ್ನು ಗಾದೆಗಳ ಬಗ್ಗೆ ಹೇಳಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಹಾಗಾದರೆ ಗಾದೆಗಳ ಮಹತ್ವ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಜೊತೆಗೆ ಒಗಟುಗಳು, ನುಡಿಗಟ್ಟುಗಳು ಇವೆಲ್ಲವೂ ಕೂಡ ನಮ್ಮ ಜನಪದರು ನಮಗಾಗಿ, ಅಂದರೆ ಮುಂದಿನ ಪೀಳಿಗೆಯವರಿಗೆ ನೀಡಿರುವಂತಹ ಅಮೂಲ್ಯ ಕೊಡುಗೆಗಳು. ಯಾವುದರ ಬಗ್ಗೆ? ಒಂದು ಕುಟುಂಬ ಪ್ರೀತಿ ವಿಶ್ವಾಸದಿಂದ, ನಂಬಿಕೆಯಿಂದ ನಡೆದುಕೊಂಡು ಹೋಗಲು ಮೂಲ ಕಾರಣ ಜನಪದರ ಜೀವನ ಶೈಲಿ. ಬೆಳಗಾಗಿ ಎದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಅನ್ನುವಂತಹ ಸುಂದರವಾದ ಜನಪದ ಗೀತೆಯನ್ನ ನಾವು ಕೇಳಿದ್ದೇವೆ. ಬೆಳಗಾಗಿ ಎದ್ದು ಭೂಮಿ ತಾಯಿಗೆ ನಮಿಸುತ್ತ, ಹೊಸ್ತಿಲಿಗೆ ನೀರು ಚಿಮುಕಿಸಿ, ಮನೆಯ ಮುಂದೆ ಸಗಣಿಯನ್ನ ಬೆರೆಸಿದಂತಹ ನೀರನ್ನ ಹಾಕಿ ಸ್ವಲ್ಪ ಹೊತ್ತಿನಲ್ಲೇ ಚುಕ್ಕಿ ಇಡುತ್ತಾ ರಂಗೋಲೆಯನ್ನ ಹಾಕುವಂತಹ ಒಂದು ದೃಶ್ಯ ನಮ್ಮ ಕಣ್ಮುಂದೆ ಬರುತ್ತೆ. ಪ್ರಕೃತಿಯೊಂದಿಗೆ ಅದೆಷ್ಟು ಒಡನಾಟ ಇತ್ತು ಅನ್ನುವುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ತೀವಿ. ಹಾಗಾದರೆ ಈ ಪ್ರಕೃತಿಗೂ ಮನುಷ್ಯನಿಗೂ ಇಷ್ಟು ಬಾಂಧವ್ಯವಿದೆ ಅನ್ನುವುದನ್ನು ಹಿಂದಿನ ಕಾಲದಲ್ಲಿ ನಾವು ಗಮನಿಸಿದಾಗ ಪ್ರಕೃತಿಯೇ ದೇವರು, ಪ್ರಾಣಿ ಪಕ್ಷಿಗಳೇ ಗಿಡಮರಗಳೇ ಸ್ನೇಹಿತರು, ಇವೆಲ್ಲವನ್ನ ನಾವು ನೆನೆಯುತ್ತಾ ಹೋದಂತೆ ಜನಪದರ ಜೀವನ ಶೈಲಿ ಎಲ್ಲರೂ ಕೂಡ ಮೆಚ್ಚುವಂತಹ ಅತ್ಯಂತ ಪ್ರೀತಿಯ ಸಂಗತಿ. ಪರಸ್ಪರ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಒಳ್ಳೆಯ ಸಂಗತಿಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾ, ಒಟ್ಟಾಗಿ ಕೂತು ಚರ್ಚಿಸುತ್ತಾ ತಮ್ಮ ಜೀವನವನ್ನು ಕಳೆಯುತ್ತಿದ್ದಂತಹ ಕಾಲ ಎತ್ತ ಹೋಯಿತು ಅನ್ನೋದು ಕೂಡ ನಮಗೆ ಕೆಲವೊಮ್ಮೆ ಚಿಂತನೆಯಲ್ಲಿ ಬರುವುದು ಸಹಜ. ಸುಂದರವಾದ ಪ್ರಕೃತಿ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಮಗೆಲ್ಲ ಅನ್ನ ಆಹಾರ ನೀಡುವಂತಹ, ಸಕಲ ಜೀವಕೋಟಿಗಳನ್ನು ಹೊತ್ತುಕೊಂಡಿರುವಂತಹ ಭೂಮಿ ತಾಯಿಯನ್ನ ಹಾಗೂ ನದಿ ನೆಲೆಗಳನ್ನು ಸ್ಮರಿಸುವಂತಹದ್ದು, ಜೊತೆಗೆ ಕೃತಜ್ಞತಾ ಭಾವದಿಂದ ಸಾತ್ವಿಕ ಚಿಂತನೆಯೊಂದಿಗೆ ಜೀವನವನ್ನು ನಡೆಸುವಂತಹದ್ದು ಒಂದು ವಿಶೇಷ ಕಲೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಶ್ರಮಪಟ್ಟು ದುಡಿಯುವುದೇ ಒಂದು ಕರ್ತವ್ಯ. ಪ್ರತಿದಿನದ ಕರ್ತವ್ಯದಲ್ಲಿ ಭೂಮಿ ತಾಯಿಯ ಸೇವೆಯೇ ಅತ್ಯಂತ ಪ್ರಮುಖವಾದಂತಹ ಸೇವೆ ಅಂತ ತಿಳಿದುಕೊಂಡಿದ್ದಂತಹ ಆ ಕಾಲದಲ್ಲಿ ಜನಪದರು ಮುಂದಿನ ಪೀಳಿಗೆಯವರಿಗೆ ಕೊಡುಗೆಯಾಗಿ ನೀಡಿರುವುದರಲ್ಲಿ ಪ್ರಪ್ರಥಮವಾಗಿ ನಿಲ್ಲುವಂತಹ ಸಂಗತಿ ಗಾದೆ, ಒಗಟು, ನುಡಿಗಟ್ಟುಗಳು. ಇಂದು ಗಾದೆ ಘಮ ನೈದಿಲೆ ಅಂತ ನಾವು ಈ ಕಾರ್ಯಕ್ರಮಕ್ಕೆ ಶೀರ್ಷಿಕೆಯನ್ನ ಇಡುವಾಗ ನೈದಿಲೆ ಎನ್ನುವುದರ ಅರ್ಥವನ್ನೂ ಕೂಡ ನಾವು ತಿಳಿದುಕೊಳ್ಳುವುದು ಅಗತ್ಯ ಇರುತ್ತೆ. ನೈದಿಲೆ ಎಂದರೆ ನೀರಿನಲ್ಲಿ ಬೆಳೆಯುವಂತಹ ಒಂದು ಸುಂದರವಾದಂತಹ ಪುಷ್ಪ, ಅಂದರೆ ಹೂವು. ನೀರಿನ ಮೇಲೆ ತೇಲುವಂತಹ ಎಲೆಗಳನ್ನು ಮತ್ತು ಸುಂದರವಾದಂತಹ ಬಣ್ಣ ಬಣ್ಣದ ಹೂಗಳನ್ನು ಹೊಂದಿರುವಂತಹ ಸಸ್ಯ

ಪದಕೋಶದಲ್ಲಿ ನಮಗೆ ತಿಳಿಯಬರುತ್ತದೆ. ಗಾದೆಗಳ ಅಂತರಂಗ ಅರಿಯುವ ಸಮಯ ಅಂತ ನಾವು ಶೀರ್ಷಿಕೆಯ ಜೊತೆ ಹೇಳಿರುವಂತಹ ಹಿನ್ನೆಲೆಯನ್ನೂ ಕೂಡ ನಾವು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳುವುದು ಬಹಳ ಅಗತ್ಯ ಅಂತ ಅನಿಸುತ್ತೆ. ಗಾದೆಗಳ ಅಂತರಂಗ ಅಂತ ಅಂದಾಗ, ಗಾದೆಗಳು ನಮ್ಮ ದೈನಂದಿನ ಬದುಕಿನಲ್ಲಿ ಬಳಕೆಯಲ್ಲಿ ತನಗೆ ತಾನೇ ಮೂಡುವಂತಹ ಪದಗಳಲ್ಲಿ ಮೂಡಿ ಬರುವಂತಹ ವ್ಯಕ್ತವಾಗುವಂತಹ ಒಂದು ವಿಶೇಷವಾದಂತಹ ಸಂಗತಿ. ಹಾಗಾದರೆ ಗಾದೆಗಳು ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವವನ್ನು ಹೊಂದಿರುತ್ತೆ ಅನ್ನುವುದನ್ನು ಮುಂದಿನ ದಿನಗಳಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಗಾದೆ ಅಂತ ಅಂದರೆ ಏನು ಅಂತ ತಿಳಿಯುವ ಮುನ್ನ ಶ್ರೋತೃಗಳೇ, ಈ ಕಾರ್ಯಕ್ರಮ ಇಂದಿನಿಂದ ಪ್ರತಿ ಸೋಮವಾರ ಸಂಜೆ 4:00 to 4:30 ಪ್ರಸಾರ ಆಗುತ್ತೆ. ಇದರಲ್ಲಿ ಎರಡು ಗಾದೆಗಳನ್ನು ತಮಗಾಗಿ ನೀಡಲಾಗುತ್ತೆ. ನೀವು ಪತ್ರಗಳಲ್ಲಿ ಬರೆದು ಕಳುಹಿಸಬಹುದು. ಅಂದರೆ ನಿಮಗೆ ಅನುಭವಕ್ಕೆ ಬಂದಂತಹ ಸಂಗತಿಗಳನ್ನು ಜೊತೆಗೆ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವುದಾದರೆ ಆ ಸಂದೇಶದೊಂದಿಗೆ ನೀವು ಪತ್ರದಲ್ಲಿ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಬರೆದು ಕಳುಹಿಸಬೇಕು. ಯಾವ ವಿಳಾಸಕ್ಕೆ ಅಂತ ಅಂದರೆ, ನಿಲಯದ ನಿರ್ದೇಶಕರು, ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ, ಮಡಿಕೇರಿ, ಕೊಡಗು ಜಿಲ್ಲೆ. ಪಿನ್ಕೋಡ್ ಸಂಖ್ಯೆ 571201. ಯಾವ ಎರಡು ಗಾದೆಗಳನ್ನು ಆಕಾಶವಾಣಿಯ ಈ ಕಾರ್ಯಕ್ರಮದ ಮುಖಾಂತರ ನೀಡಲಾಗುತ್ತೋ ಆ ಗಾದೆಗಳನ್ನು ಬರೆದಂತಹ ಪತ್ರಗಳು ತಲುಪಲು ಕಡೆಯ ದಿನಾಂಕ ಪ್ರತಿ ವಾರದ ಶನಿವಾರ ಕಡೆಯ ದಿನಾಂಕವಾಗಿರುತ್ತದೆ. ಅಂದರೆ ಈ ಬಾರಿ 10 October ಕಡೆಯ ದಿನಾಂಕ. ಇನ್ನು ಗಾದೆಯ ಬಗ್ಗೆ ತಿಳಿಯೋಣ ಅಲ್ವಾ? ಅದಕ್ಕೂ ಮುನ್ನ ಒಂದು ಚಿತ್ರಗೀತೆಯನ್ನು ಕೇಳಿ ಬರೋಣ.

ಒಂದು ಚಂದದ ಗೀತೆಯನ್ನ ಈ ಸಂಜೆ ಕೇಳಿದ್ದಾಯ್ತು. ಇನ್ನು ಗಾದೆ, ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗಾದೆ ಅನ್ನುವಂಥದ್ದು ಹೇಳಿಕೆಯ ರೂಪದಲ್ಲಿ ಪ್ರತಿದಿನ ಬಳಕೆಯಾಗುವಂತಹ ಸುಂದರ ಮಾತು. ಅದು ಹಲವರ ಅನುಭವಗಳ ಮಾತು, ಅನುಭವದ ಪಾಕ ಅಂತ ಹೇಳ್ತೀವಲ್ಲ ಹಾಗೆ, ಲೋಕೋಕ್ತಿ ಜಾಣ ನುಡಿ ಅಂತ ಕೂಡ ಹೇಳಲಾಗುತ್ತೆ. ಗಾದೆಯ ಮಾತಿನಲ್ಲಿ ಒಂದು ಅನುಭವದ ಸಂಗತಿಯೊಂದಿಗೆ ತಿಳುವಳಿಕೆ ಅಥವಾ ಕಿವಿ ಮಾತು ಇರುತ್ತದೆ, ನೀತಿ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಜೊತೆಗೆ ಹಾಸ್ಯವೂ ಕೂಡ ಅಡಗಿರುತ್ತೆ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತದೆ. ಒಳಿತು ಕೆಡುಕುಗಳ ಗಂಭೀರತೆ, ಸೂಕ್ಷ್ಮತೆಗಳು ಕೂಡ ಇವೆ. ಹೀಗಾಗಿಯೇ ನಾವು ಒಂದು ಮಾತನ್ನು ಸದಾಕಾಲ ನೆನಪಿಸ್ಕೊಳ್ತೀವಿ. ಏನು ಮಾತು ಅದು ಅಂದರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ. ಎಷ್ಟೋ ಜನರ ಜೀವನದ ಅನುಭವದಲ್ಲಿ ಕಹಿ ಘಟನೆಗಳೂ ನಡೆಯಬಹುದು, ಸಿಹಿ ಘಟನೆಗಳೂ ನಡೆಯಬಹುದು. ಆಶ್ಚರ್ಯಕರ ರೀತಿಯಲ್ಲಿ ಏನೋ ಒಂದು ನೈಜ ಘಟನೆ ನಡೆದಾಗ ಅದರಿಂದ ಸಮಾಜಕ್ಕೆ ಒಂದು ಸಂದೇಶ ಇರುತ್ತೆ. ಅದರಲ್ಲಿ ಒಳ್ಳೆಯದನ್ನು ಬಯಸುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು. ಆಕಸ್ಮಿಕವಾಗಿ ಯಾವುದಾದರೂ ಒಂದು ಕಹಿ ಘಟನೆ ನಡೆದಾಗ ದುಃಖಿಸುತ್ತೇವೆ, ಬೇಸರ ಪಡುತ್ತೇವೆ, ಕಣ್ಣೀರೂ ಹಾಕುತ್ತೇವೆ. ನಮಗೆ ತಿಳಿಯದ ಹಾಗೆ ಕಂಬನಿಗಳು ಕೆನ್ನೆಯ ಮೇಲೆ ಸರಿದೂ ಕೂಡ ಹೋಗಬಹುದು. ಅಂತಹ ಘಟನೆಗಳು ಆಕಸ್ಮಿಕವಾಗಿ ನಡೆದಾಗ ಮುನ್ನೆಚ್ಚರಿಕೆಯಾಗಿ ಒಂದು ಜಾಗೃತ ಮನೋಭಾವನೆಯನ್ನು ಮೂಡಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಗಾದೆಗಳು ಜೀವನದ ಸತ್ಯವನ್ನು ಎತ್ತಿ ಹಿಡಿಯುತ್ತವೆ. ಜ್ಞಾನ ಭಂಡಾರದಲ್ಲಿ ಅವುಗಳ ಮಹತ್ವ ಬಹಳ ದೊಡ್ಡದು ಅಂತ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ಗಾದೆಗಳಿಗೆ ಯಾವುದಾದರೂ ಕಾಲ ದೇಶಗಳ ಬಗ್ಗೆ ಪರಿಧಿ ಇದೆಯಾ ಅಂತ ಅವಲೋಕಿಸುವುದಾದರೆ ಯಾವುದೇ ಕಾಲ ದೇಶಗಳ ಮಿತಿ ಇಲ್ಲ. ಅವು ಎಲ್ಲ ಕಾಲ ದೇಶಗಳಿಗೂ ಅನ್ವಯವಾಗುವಂತಹ ಸತ್ಯಗಳು. ನಾವು ಹಲವು ಬಾರಿ ಮಾತನಾಡುವಾಗ ಅಥವಾ ಬರೆಯುವಾಗ ಗಾದೆಗಳನ್ನು ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ಬಳಸುವುದನ್ನು ಕಲಿಯಬೇಕು ಅಂತ ಹಿರಿಯರು ಹೇಳ್ತಾರೆ. ಇದಕ್ಕೆ ಕಾರಣ, ಸಾವಿರ ಪದಗಳಲ್ಲಿ ಹೇಳಬಹುದಾದಂತಹ ವಿಚಾರಗಳನ್ನು, ಸಂಗತಿಗಳನ್ನು ಒಂದು ಗಾದೆ ಹೇಳುತ್ತದೆ ಎನ್ನುವ ಕಾರಣಕ್ಕಾಗಿ ಹಿರಿಯರು ಈ ಪಾಠವನ್ನು ಕಲಿಸಿರುವಂತಹದ್ದು. ಗಾದೆಗಳು ನಮ್ಮ

ಕನ್ನಡ ಸಾಹಿತ್ಯದ ಅತ್ಯಮೂಲ್ಯವಾದಂತಹ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಆಸ್ತಿಯನ್ನ ನಾವು ಉಳಿಸಿ ಬೆಳೆಸಿಕೊಂಡು ಮುಂದೆ ಸಾಗಬೇಕಾಗತ್ತೆ. ಅಂತಹ ಗಾದೆಗಳನ್ನ ನಾವು ಗಮನಿಸುವುದಾದರೆ, ಮಾತು ಬೆಳ್ಳಿ ಮೌನ ಬಂಗಾರ, ಕೈ ಕೆಸರಾದರೆ ಬಾಯಿ ಮೊಸರು, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ, ಬೆಕ್ಕಿಗೆ ಚೆಲ್ಲಾಟ ಇಲಿಗೆ ಪ್ರಾಣ ಸಂಕಟ, ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ. ಹೀಗೆ ಸಾವಿರಾರು ಗಾದೆಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಆಸ್ತಿಯಾಗಿ ಉಳಿದು ಬೆಳೆದು ಎಲ್ಲರನ್ನ ಆಕರ್ಷಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಗಾದೆಗಳ ಅಂತರಂಗ ಅಂತ ಹೇಳುವಾಗ, ಗಾದೆಗಳಲ್ಲಿ ಅಂತರ್ಗತವಾಗಿರುವಂತಹ ಸಂಗತಿಗಳನ್ನ ಸರಳವಾದ ರೀತಿಯಲ್ಲಿ ಬಿಡಿಸಿ ಹೇಳುವುದೂ ಕೂಡ ಒಂದು ಕಲೆ ಅಂತ ಸಂಗತಿ ಹೇಳುತ್ತೆ. ಇದನ್ನು ಗಾದೆಗಳ ವಿಸ್ತರಣೆ ಅಂತ ಕರೆಯಲಾಗುತ್ತೆ. ಗಾದೆಗಳನ್ನ ವಿವರವಾಗಿ ಹೇಳುವುದರಿಂದ ಅಥವಾ ವಿಸ್ತರಣೆ ಮಾಡುವುದರಿಂದ ನಮ್ಮ ಭಾಷೆ, ನಮ್ಮ ಚಿಂತನೆ ಮತ್ತೆ ನಮ್ಮ ಅನುಭವಗಳು ಶ್ರೀಮಂತವಾಗುತ್ತವೆ ಅಂತ ಸಾಹಿತ್ಯ ನಮಗೆ ಕಿವಿ ಮಾತನ್ನ ಹೇಳುತ್ತೆ. ಈ ಗಾದೆಗಳ ವಿಸ್ತರಣೆಯಲ್ಲಿ ಗಮನಿಸಬೇಕಾದ ಅಂಶಗಳನ್ನೂ ಕೂಡ ಕನ್ನಡ ಸಾಹಿತ್ಯ ನಮಗೆ ತಿಳಿಸುತ್ತೆ. ಗಾದೆಯ ಹೊರ ಅರ್ಥವನ್ನ ಮೊದಲು ವಿವರಿಸಬೇಕು. ಗಾದೆಯ ಅಂತರಾರ್ಥ, ಅಂತರಂಗ ಯಾವ ವಿಚಾರಗಳಿಗೆ ಸಂಬಂಧಿಸಿದೆ ಎಂಬುದನ್ನ ವಿವರಿಸಬೇಕು. ಗಾದೆಯು ಒಳಗೊಂಡಿರುವಂತಹ ಸತ್ಯ ಮತ್ತು ಮೌಲ್ಯಗಳನ್ನ ಸ್ಪಷ್ಟಪಡಿಸಬೇಕು. ಹಾಗೆಯೇ ಗಾದೆಯ ವಿಚಾರಗಳಿಗೆ ಪೂರಕವಾಗುವಂತಹ ಕಥೆ ಅಥವಾ ಘಟನೆಗಳನ್ನ ಉದಾಹರಿಸಬೇಕು. ಗಾದೆಗಳನ್ನ ವಿಸ್ತರಿಸುವಾಗ ಅದೇ ಅರ್ಥ ನೀಡುವಂತಹ ಇನ್ನಿತರ ಗಾದೆಗಳನ್ನೂ ಕೂಡ ಹೆಸರಿಸುವುದು ಸಮಂಜಸ ಅಂತ ಹೇಳುತ್ತೆ ನಮ್ಮ ಕನ್ನಡ ಸಾಹಿತ್ಯ. ಗಾದೆಯ ಮೂಲಕ ನಾವು ಕಲಿಯಬೇಕಾದಂತಹ ಅಥವಾ ತಿಳಿದುಕೊಳ್ಳಬೇಕಾದಂತಹ ನೀತಿಯನ್ನ ಕೊನೆಯಲ್ಲಿ ಸ್ಪಷ್ಟಪಡಿಸಬೇಕು ಅಂತ ನಮ್ಮ ಜನಪದ ಸಾಹಿತ್ಯ ವಿವರವಾಗಿ ತಿಳಿಸುತ್ತೆ ಗಾದೆಯ ವಿಸ್ತರಣೆಯ ಬಗ್ಗೆ. ಗಾದೆಗೂ ಒಗಟಿಗೂ ಏನು ವ್ಯತ್ಯಾಸ ಅನ್ನುವುದನ್ನ ನಾವು ತಿಳಿಯುವ ಮುನ್ನ ಮತ್ತೊಂದು ಗೀತೆ.

ತಪ ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲು ಬೇಕು. ಚಲುವಯ್ಯ ಚಲುವೋ ದಾರಿ ತಂದನ, ರಂಗಯ್ಯ ರಂಗಸ್ವಾಮಿ ತಾನೆ ತಂದನ. ಚಲುವಯ್ಯ ಚಲುವೋ ದಾರಿ ತಂದನ, ರಂಗಯ್ಯ ರಂಗಸ್ವಾಮಿ ತಾನೆ ತಂದ.

0: ಶ್ರೋತೃಗಳೇ, ಮೈದಿಲೆ ಗಾದೆ ಘಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಗಾದೆಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಇನ್ನು ಒಗಟು ಅಂದ್ರೇನು ಅಂತ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಒಗಟು ಅಂತ ಅಂದ್ರೆ ಕನ್ನಡದಲ್ಲಿ ಇದಕ್ಕೆ ಒಡಪು, ಮುಂಡಿಗೆ ಅಂತ ಹೆಸರುಗಳು ಇವೆ. ಶರಣರ ವಚನಗಳಲ್ಲಿ ಮೈದೋರಿರುವಂತಹ ಒಗಟುಗಳಿಗೆ ಬೆಡಗಿನ ವಚನಗಳು ಎಂಬ ವಿಶೇಷಾಭಿಧಾನ ಉಂಟು. ಸಂಸ್ಕೃತದಲ್ಲಿ ಈ ಪ್ರಕಾರವನ್ನ ಪ್ರಹೇಳಿಕೆ ಅಂತ ಕರೀತೀವಿ. ಗಾದೆಗೂ ಒಗಟಿಗೂ ವ್ಯತ್ಯಾಸವಿದೆ. ಒಗಟು ಹೇಳುವಾಗ ನಾವು ಮತ್ತೊಬ್ಬರನ್ನ ಸಿಲುಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ, ಅಂದರೆ ಪ್ರಶ್ನೆಗೆ ಉತ್ತರವನ್ನ ಬಯಸಿ ನಾವು ಬಳಸ್ತೇವೆ. ಆದರೆ ಗಾದೆ ಮಾತು ನಮ್ಮ ಅನುಭವದಲ್ಲಿ ಸ್ವಚ್ಛಂದವಾದ ರೂಪವನ್ನು ಕೊಟ್ಟು ಆ ಸಂದರ್ಭಾನುಸಾರ ನಾವು ಬಳಕೆಯನ್ನು ಮಾಡ್ತೀವಿ. ಒಂದು ಕುಟುಂಬದಲ್ಲಿ ಹಿರಿಯರು, ಕಿರಿಯರು, ಮಧ್ಯವಯಸ್ಕರು ಎಲ್ಲರೂ ಇದ್ದಾಗ ಈ ಗಾದೆ ಮಾತುಗಳ ಸಂಭ್ರಮ ಬಹಳಷ್ಟು ರೀತಿಯಲ್ಲಿ ಖುಷಿಯಿಂದ ಕೆಲಸವನ್ನು ಮಾಡುತ್ತವೆ, ಮಹತ್ವವನ್ನು ಸಾರುತ್ತೆ ಅಂತ ಹೇಳಬಹುದು. ಉದಾಹರಣೆಗೆ, ಒಂದು ಕುಟುಂಬದಲ್ಲಿ ಒಬ್ಬ ಮಗ ಇರ್ತಾನೆ, ಅವನು ದುಡಿಯಲ್ಲ. ಆಗ ಹಿರಿಯರಾದಂತಹ ಅವರು ಹೇಳ್ತಾರೆ, ಕೈ ಕೆಸರಾದರೆ ಬಾಯಿ ಮೊಸರು, ಕೂತು ಉಂಡ್ರೆ ಕುಡಿಕೆ ಹೊನ್ನು ಸಾಲದು ಅಂತ ಗಾದೆಗಳನ್ನು ಹೇಳ್ತಾರೆ. ಅಲ್ಲಿ ನೋಡಿ, ಕೈ ಕೆಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟು ದುಡಿದರೆ ಮಾತ್ರ ನಮಗೆ ಸುಖ ಉಂಟು. ಇನ್ನೊಬ್ಬರ ಶ್ರಮದಲ್ಲಿ ನಾವು ಯಾವುದೇ ಕೆಲಸವನ್ನೂ ಮಾಡದೆ ಕುಳಿತು ಉಣ್ಣುವಾಗ ಒಂದು ಚುಚ್ಚು ಮಾತಾಗಿ ಕೂಡ ಹಲವು ಗಾದೆಗಳು ಕೆಲಸವನ್ನ ಮಾಡುತ್ತವೆ. ಇಂದಿನ ಕಾರ್ಯಕ್ರಮದಲ್ಲಿ ಇಷ್ಟು ಸಾಕು ಅಂತ ಹೇಳ್ತಾ ಎರಡು ಗಾದೆಗಳನ್ನ ನಿಮಗಾಗಿ ನೀಡಲಾಗ್ತಾ ಇದೆ. ಆ ಗಾದೆಗಳು, ಮಾತು ಬೆಳ್ಳಿ, ಮೌನ ಬಂಗಾರ, ಕೈ ಕೆಸರಾದರೆ ಬಾಯಿ ಮೊಸರು. ಈ ಎರಡು ಗಾದೆಗಳ ಬಗ್ಗೆ ಅಥವಾ ಯಾವುದಾದರೂ ಒಂದು ಗಾದೆಯ ಬಗ್ಗೆ ನೀವು ದೀರ್ಘವಾದಂತಹ ಪತ್ರವನ್ನ ಬರೆದು ನಮಗೆ ಕಳುಹಿಸಬಹುದು. ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ವಿಶೇಷ ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ, ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ಶ್ರೋತೃಗಳೇ, ಪತ್ರ ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 10. ಪತ್ರವನ್ನ ಬರೆಯುವಂತಹ ವಿಶ್ವಾಸವನ್ನ ಹೊಂದಿರುವಂತಹ ತಮ್ಮೆಲ್ಲರ ಅನುಮತಿಯೊಂದಿಗೆ ನೈದಿಲೆ ಗಾದೆ ಘಮ, ಗಾದೆಗಳ ಅಂತರಂಗ ಅರಿಯುವಂತಹ ಸಮಯ, ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ.
1: ಇದುವರೆಗೆ ನೈದಿಲೆ ಗಾದೆ ಘಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ, ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ, ಭಾವಲಹರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 4:32:33. ಈಗ ಜನಪದ ಗೀತೆಗಳನ್ನು ಆಲಿಸೋಣ. ಮೊದಲನೇ ಗೀತೆಗೆ ಧ್ವನಿಯಾಗಿದ್ದಾರೆ ಎಂಎಲ್ ಸುಧಾಕರ್, ಬಿಕೆ ಸುಮಿತ್ರಾ ಹಾಗೂ ಸಂಗಡಿಗರು.

ಮಹಿಳಾಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿಪಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪಿನ್ಕೋಡ್ ಸಂಖ್ಯೆ 571201.

0: ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
1: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನ
0: ಬೆಳ್ಳಿ ಬಟ್ಟಲು.
2: ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಸಂಗೀತ ಕಟ್ಟಿ, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಶ್ರೋತೃಗಳೇ, ಜನಪದ ಗೀತೆಗಳನ್ನು ಕೇಳುತ್ತಿರುವಿರಿ ಎಫ್ಎಂ 103.1 ಮೆಗಾಹರ್ಟ್ಸ್ ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ. ಇನ್ನು ಕೇಳೋಣ ಬಿಕೆ ಸುಮಿತ್ರಾ, ಎಂಎಲ್ ಸುಧಾಕರ್ ಹಾಗೂ ಗೋಪಿ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ.

ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಂಧ್ಯಾರತಿ ಜಾನಪದ ಗೀತೆಯಲ್ಲಿ ಇನ್ನು ಕೇಳೋಣ. ಪುತ್ತೂರು ನರಸಿಂಹ ನಾಯಕ್ ಹಾಗೂ BR ಛಾಯಾ ಅವರು ಹಾಡಿರುವ ಗೀತೆ.

0: ಆಕಾಶವಾಣಿ ಮಡಿಕೇರಿ, ಸಮಯ 5:01:25. ಈಗ ವಾಣಿಜ್ಯ ಪ್ರಕಟಣೆಗಳು.
1: The number you've dialed is currently busy. Kindly
2: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿ.

0: ಹಾಸನಾಂಬೆಪ್ಪಲ್ ಮತ್ತು ಪಿರಿಯಾಪಟ್ಟಣ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
1: ಫರ್ಟಿಲಿಟಿ ಪ್ರಿಸರ್ವೇಶನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಟೂ ಕೈಂಡ್ಸ್ ಆಫ್ ಪೀಪಲ್. ದೇರ್ ಆರ್ ಪೀಪಲ್ ಹೂ ಡು ನಾಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಇಮಿಡಿಯೇಟ್ಲಿ, ವಾಂಟ್ ಟು ಡಿಲ್ ಬಿಕಾಸ್ ಆಫ್ ಕೆರಿಯರ್ ರೀಸನ್ಸ್ ಆರ್ ಬಿಕಾಸ್ ಆಫ್ ನೋ ಪಾರ್ಟ್ನರ್. ಸಚ್ ಪೇಷಂಟ್ಸ್ ಕ್ಯಾನ್ ಫ್ರೀಸ್ ದೇ ಎಗ್ಸ್. ಅಂಡ್ ದ ಸೆಕೆಂಡ್ ಗ್ರೂಪ್ ಇಸ್ ದೇರ್ ಆರ್ ಪೀಪಲ್ ಹೂ ಅಂಡರ್ಗೋಯಿಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್, ಹ್ಯಾವ್ ಟು ಗೋ ಥ್ರೂ ಕೀಮೋಥೆರಪಿ, ರೇಡಿಯೋಥೆರಪಿ. ಇನ್ ಸಚ್ ಸಿಚುವೇಶನ್ ದೇ ಎಗ್ egg gets damaged. So before they undergo chemotherapy, radiotherapy, we advise them to freeze their eggs. Or even sperm preservation can be done, or even embryos can be preserved.
0: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಕ್ಕೆ FM 103.1 MHz ನಲ್ಲಿ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಸಮಯ 5:04:33. ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸಿ. ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ರಾಜೇಶ್ ಕೃಷ್ಣನ್, ಸಂಗೀತ ಕಟ್ಟಿ ಹಾಗೂ ರಮೇಶ್ ಅವರ ಧ್ವನಿಯಲ್ಲಿ ಅಮೆರಿಕ ಅಮೆರಿಕ ಚಿತ್ರದ ಗೀತೆ. ಸಾಹಿತ್ಯ ರಚನೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರದ್ದು, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಇನ್ನು ಪಿ ಜಯಚಂದ್ರನ್ ಅವರ ಧ್ವನಿಯಲ್ಲಿ ಕೇಳೋಣ ಒಲವಿನ ಉಡುಗೊರೆ ಚಿತ್ರದ ಗೀತೆ. ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
1: ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಕೇಳೋಣ ಧ್ರುವತಾರೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜೀವುದಯಶಂಕರ್ ಅವರದ್ದು, ಸಂಗೀತ ಉಪೇಂದ್ರ ಕುಮಾರ್.

0: ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ,
1: ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ.

ಹೀಗಿದ್ರೂ ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸಿಬಿಐ ಶಂಕರ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮತ್ತು ಸಂಗೀತ ಹಂಸಲೇಖಾ.

0: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:45 ತಪ್ಪದೆ ಆಲಿಸಿ ಶ್ರೋತೃಗಳೇ. ಭಾವಲಹರಿ
1: ಇನ್ನು ಕೇಳೋಣ. ಬಂಧನ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಮಾನವಾ.
1: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
2: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ.
1: ಬೆಳ್ಳಿ ಬಟ್ಟಲು.
3: ಶ್ರೋತೃಗಳೇ, ಈಗ ಸಮಯ 5:41:44. ನೀವು ಕೇಳ್ತಾ ಇದ್ದೀರಾ ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ದೊರೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮತ್ತು ಸಂಗೀತ ಹಂಸಲೇಖ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿ ಮಿಡಿದ ಶ್ರುತಿ ಚಿತ್ರದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯ ರಚನೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಇದುವರೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
1: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ.
0: ಬೆಳ್ಳಿ ಬಟ್ಟಲು.

ಆಕಾಶವಾಣಿ ಮಡಿಕೇರಿ, ಸಮಯ 6:05. ಈಗ ಈ ಸಂಜೆ, ರಾತ್ರಿ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 6:10 ಗೀತಸುಧೆ, 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:51 ನಮ್ಮ ನಿಲಯದಿಂದ ಕೃಷಿರಂಗ, ಪೋಷಕಾಂಶಗಳು ನಷ್ಟವಾಗದಂತೆ ಅಡುಗೆ ಮಾಡುವ ಕ್ರಮ ಮತ್ತು ಪೂರಕ ಶಿಶು ಆಹಾರ ತಯಾರಿಕಾ ಕ್ರಮದ ಕುರಿತು ಡಾ ಎಸ್ಎಂ ಸವಿತಾ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಚೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 8:30 ಗಜಲ್ಸ್. 9:15 ಜಾನಪದ ಗೀತೆಗಳು. 9:30 ಕನ್ನಡ ಚಿತ್ರಗೀತೆಗಳು. 10:00 ಕಾಡುವ ಹಾಡುಗಳು, ಹಳೆಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 6:10 ದೀಪಾಮೃತ, ಅರಿವಿಗೊಂದು ಹಂತ. 6:11 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ಪ್ರಸ್ತುತಿ ಡಾಕ್ಟರ್ ಬಿಸಿ ದೊಡ್ಡೇಗೌಡ, ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಭಾವಲಹರಿ, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. 7:15 ಭಾವಗೀತೆಗಳು. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಆರೋಗ್ಯ ಕಾರ್ಯಕ್ರಮ, ಒತ್ತಡ ನಿರ್ವಹಣೆ. ಈ ಕುರಿತು ತಜ್ಞ ವೈದ್ಯರಾದ ಡಾ ವೈಭವಿ ಪಿಎಸ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 9:10 ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಪೂರ್ಣತೆಯ ಅಂಗವಾಗಿ ಕಾರ್ಯಕ್ರಮಗಳ ಸರಣಿ ಬೆಂಗಳೂರು ಕೇಂದ್ರದಿಂದ. 9:45 ಕನ್ನಡ ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. 10:30 ಗಾನ ಭಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಂಗೀತದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಮಹಿಳೆ ಹಾಗೂ ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದೆ ಡಾ ಆರ್ಎನ್ ಶ್ರೀಲತಾ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ದಿಗ್ವಿಜಯ್ ಬಿ, ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ರಕ್ತಸ್ರಾವ. ಈ ಕುರಿತು ಕೆಎಂ

ಎಂಸಿಆರ್ಐನಲ್ಲಿ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿರುವ ಡಾ ಸಹನಾ ಕಿತ್ತೂರ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ. ಧಾರವಾಡ ಕೇಂದ್ರದ ಕೊಡುಗೆ. 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:40 ಕನ್ನಡ ಚಿತ್ರಗೀತೆಗಳು, 4:00 ಕೊಡಗಿನ ಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:10 ಭಕ್ತಿಗೀತೆಗಳು, 6:50 ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ, ಹೈನುಗಾರಿಕೆಯ ಅನುಭವಗಳನ್ನು ಕುರಿತು ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ಮಂದ್ರೀರ ತೇಜಸ್ ನಾಣಯ್ಯ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ್. 7:20 ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು, 8:00 ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ತವರ ಸಿರಿಯ ನೆನಪು ಪ್ರಸ್ತುತಿ ರೇಷ್ಮಾ ತೀರ್ಥರಾಮ್. 8:30 ಅರೆಭಾಷೆ ಐಸಿರಿ ಕಟ್ರತನ ಲಲಿತಾ ಅಯ್ಯಣ್ಣ ಅವರು ಬರೆದಿರುವ ಕಥೆ ಹೆದ್ರಿಕೇನ ಭೂತ ಪ್ರಸ್ತುತಿ ಸ್ವಾತಿ ಎಂಜಿ, ನಂತರ ಅರೆಭಾಷೆ ಗೀತೆ. 9:15 ಭಕ್ತಿಗೀತೆ, 9:30 ಹಿಂದಿ ಚಿತ್ರಗೀತೆಗಳು, 10:00 ಕಾಡುವ ಹಾಡುಗಳು ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ರಾತ್ರಿ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಶ್ರೋತೃಗಳೇ, ಈಗ ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಸಮಯ 6:10:29. ಈಗ ವಾಣಿಜ್ಯ ಪ್ರಕಟಣೆಗಳು.
1: ಜೊತೆಯಿದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ July 25 ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
2: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25 July ಇನ್ 1978 ಇನ್ ಇಂಗ್ಲೆಂಡ್. ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ and we should remember this day. So this day is not only for remembering this huge achievement but also to create awareness that infertility is increasing. Here suddenly 1 in 6 couples are having difficulty with conceiving, and also it's very important to remember to reduce the stigma surrounding IVF and infertility.
1: Thank you doctor. Manipal Hospital, Mysuru. Lives on. For appointment call 0821 255 000. Save the number, save lives.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
8: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591.

0: 8063656 ಕಾಳಿಮಾಡ ಶರತ್ 8762050292
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
2: The number you've dialed is currently busy. Kindly try after
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
7: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
5: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಪಾಡಿ ಶ್ರೀ ಗುತ್ತಪ್ಪ ಭಕ್ತಜನ ಸಂಘ ಕಕ್ಕಬ್ಬೆ, ಇದರ ವಾರ್ಷಿಕ ಮಹಾಸಭೆ ಇದೇ 6ರಂದು ನಾಳೆ ಮಂಗಳವಾರ ಪೂರ್ವಾಹ್ನ 10 ಗಂಟೆಗೆ ಪಾಡಿ ಶ್ರೀ ಗುತ್ತಪ್ಪ ದೇವಾಲಯದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಪರದಂಡ ಸುಬ್ರಹ್ಮಣ್ಯ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಆಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಪಾಡಿ ಶ್ರೀ ಗುತ್ತಪ್ಪ ಭಕ್ತಜನ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
13: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕೋಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿ ಟೈಲ್ ಗ್ಯಾಲರಿ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
9: ERM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್, ಕಾಲ್ 9606048734.
14: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
1: ಸಂತೋಷದ ಸಂಭ್ರಮ.

0: ಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಅಮ್ಮತ್ತಿ ಕೊಡವ ಸಮಾಜ ಪೊಮ್ಮಕ್ಕಡ ಕೂಟದಿಂದ ಇದೇ ಆರಾಂಗ್. ನಾಳೆ ಚೋವಾಚೆ ಅಮ್ಮತ್ತಿ ಕೊಡವ ಸಮಾಜ ಹತ್ರ ನಡುಬಾಡಲು ಶಾಪಿಂಗ್ ಅಂಡ್ ಫುಡ್ ಫೆಸ್ಟ್ ಮಾರಾಟ ಮೇಳ ನಡಪ. ಕೊಡಗರ ಮಾಜನ ಎಲ್ಲ ಬಂತು ಈ ಮಾರಾಟ ಮೇಳತ್ಲು ಕೂಡಿಯಾಡನೊಂದು ಅಮ್ಮತ್ತಿ ಕೊಡವ ಸಮಾಜ ಪೊಮ್ಮಕ್ಕಡ ಕೂಟಕಾರ ಕಟ್ಟಣಿತು. ಕೊಡಗಿನಲ್ಲಿಯೇ ಪ್ರಪ್ರಥಮವಾಗಿ ಆರಂಭಗೊಂಡಿರುವ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ವಿರಾಜಪೇಟೆ, ಇಲ್ಲಿ 3 ವರ್ಷಗಳ LLB ಕೋರ್ಸ್ಗೆ ದಾಖಲಾತಿ ಆರಂಭಗೊಂಡಿದೆ. ಯಾವುದೇ ಡಿಗ್ರಿ ಆಗಿರುವವರು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಪ್ರವೇಶಾತಿ ಪಡೆಯಬಹುದು. ಕಲಿಕೆಗೆ ಪೂರಕವಾದ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಹೊಂದಿದೆ. ಸಂಪರ್ಕಿಸಿ 8722839176.
0: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಕ್ಕೆ FM 103.1 MHz ನಲ್ಲಿ.

ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಸಮಯ 6:29:39. ಈಗ ಕಾರ್ಯಕ್ರಮ ಗೀತ ಸುಧೆ. ಭಕ್ತಿಗೀತೆಗಳನ್ನು ಆಲಿಸೋಣ. ಮೊದಲನೆಯ ಗೀತೆ ಶಿವಶಿವ ಮಹಾದೇವ ಶಂಕರ. ಸಂಗೀತ ನೀಡಿ ಹಾಡಿದ್ದಾರೆ ವಿದ್ಯಾಭೂಷಣ. ರಚನೆ ಗುರುಮಹಿಪತಿ ವಿಠಲ ಅವರದ್ದು.

ಇನ್ನು ಕೇಳಿ ಪಿ ಸುಶೀಲಾ ಮತ್ತು ಸಂಗಡಿಗರು ಹಾಡಿರುವ ಶಿವ ಶಿವ ಸಾಂಬ ಸದಾ ಶಿವ ಶಂಕರ ಭವಹರ ನಂಜುಂಡೇಶ್ವರ ಗೀತೆ.

ಇದುವರೆಗೆ ಗೀತ ಸುಧೆಯಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳೇ, ಈಗ ಸಮಯ 6:30 ಆಗಲಿದೆ. ಇನ್ನು ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಬೆಳಗಾವಿ ಜಿಲ್ಲೆ ವಾರ್ತಾಪತ್ರ. ಮಹಾತ್ಮ ಗಾಂಧೀಜಿ ಜಯಂತ್ಯುತ್ಸವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನವನ್ನು ಸ್ಮರಿಸಿ ಅಧಿವೇಶನದ ಸ್ಮರಣಾರ್ಥ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಾಣದ ಭರವಸೆ ನೀಡಿದ್ದಾರೆ. ಮುಂಬರುವ ಆಯವ್ಯಯದಲ್ಲಿ ಈ ಯೋಜನೆಗೆ ಹಣಕಾಸು ಒದಗಿಸುವುದಾಗಿ ಪ್ರಕಟಿಸಿದ್ದಾರೆ. 1924 ಡಿಸೆಂಬರ್ 25 ಮತ್ತು 26 ಬೆಳಗಾವಿಯ ಟಿಳಕವಾಡಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಅಧಿವೇಶನಕ್ಕೆ ಶತಮಾನ ಪೂರ್ಣಗೊಂಡ ಹಿನ್ನೆಲೆ ರಾಜ್ಯ ಸರ್ಕಾರ ವರ್ಣರಂಜಿತ ಸಮಾರಂಭ ಆಯೋಜಿಸಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಶ್ರದ್ಧಾ ಸುಮನ ಅರ್ಪಿಸಿತ್ತು. ಕಿತ್ತೂರು ಉತ್ಸವ ಈ ತಿಂಗಳ 25 ತಾರೀಖಿನಿಂದ 3 ದಿನಗಳ ಕಾಲ ಜನೋತ್ಸವವಾಗಿ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಸಚಿವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಕಿತ್ತೂರು ನಾಡ ಉತ್ಸವದಲ್ಲಿ ಸ್ಥಳೀಯ ಕಲಾವಿದರು ಸೇರಿದಂತೆ ನಾಡಿನ ಪ್ರಖ್ಯಾತ ಕಲಾವಿದರಿಗೆ ವೇದಿಕೆ ಒದಗಿಸಿ ಮೈಸೂರು ದಸರಾ ಉತ್ಸವದ ಮಾದರಿಯಲ್ಲಿ ಕಿತ್ತೂರು ಉತ್ಸವ ಆಚರಿಸಲು ಪೂರ್ವ ಸಿದ್ಧತೆಗಳು ಆರಂಭವಾಗಿವೆ ಎಂದರು. ಶ್ರೀ ಸಾಮಾನ್ಯರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಲು ಪ್ರಜಾಸೇವಾ ಸಭೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿವೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸವದತ್ತಿ, ಯರಗಟ್ಟಿ ಮತ್ತು ಖಾನಾಪುರ ತಾಲೂಕು ಕೇಂದ್ರಗಳಲ್ಲಿ ಪ್ರಜಾಸೇವಾ ಸಭೆ ನಡೆಸಿ ಜನತೆಯ ಅಹವಾಲು ಆಲಿಸಿದರು. ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಶಾಸಕರು ಹಾಗೂ ಅಧಿಕಾರಿಗಳ ನೇತೃತ್ವದಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಗಳು ಪ್ರತಿ 2 ಹಾಗೂ 4 ಶನಿವಾರ ನಡೆದಿದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ಕಂಡುಕೊಳ್ಳಲಾಗುತ್ತಿದೆ. ಖಾನಾಪುರ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಾತ್ಮ ಗಾಂಧಿ ಜಯಂತಿಯಂದು ಗ್ರಾಮ ಸ್ವರಾಜ್ಯದ

0: ಕನಸಿನೊಂದಿಗೆ ಕಳೆದ ಅಕ್ಟೋಬರ್ 2ರಂದು ಗ್ರಾಮಸಭೆ ನಡೆದವು. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಭೀಕರ ಬರದ ಹಿನ್ನೆಲೆ ಬೀದರ್ ಜಿಲ್ಲೆಗೆ ರಾಜ್ಯ ಸರ್ಕಾರ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸಲು 4 ಕೋಟಿ ರೂಪಾಯಿ ಹಾಗೂ ಹೆಚ್ಚುವರಿಯಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 6 ಕೋಟಿ ರೂಪಾಯಿ ಬರ ಪರಿಹಾರ ಅನುದಾನ ಒದಗಿಸಿದೆ. ಹಳೆಯ ಕೊಳವೆ ಬಾವಿಗಳ ದುರಸ್ತಿ, ಬತ್ತಿ ಹೋಗಿರುವ ಕಡೆಗಳಲ್ಲಿ ಹೊಸ ಕೊಳವೆ ಬಾವಿ ಕೊರೆಸುವುದು, ಬಾಡಿಗೆ ಆಧಾರದ ಮೇಲೆ ಖಾಸಗಿ ಕೊಳವೆ ಬಾವಿ ಬಳಕೆ ಹಾಗೂ ತುರ್ತು ಸಂದರ್ಭಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲು ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಸೂಚಿಸಿದೆ. ಉದ್ಯೋಗ ಅರಸಿ ಜಿಲ್ಲೆಯ ವಿವಿಧ ತಾಲೂಕುಗಳ ಜನ ವಲಸೆ ಹೋಗುವುದನ್ನು ತಡೆಯಲು ಕಳೆದ ಜುಲೈ 1ರಿಂದ ಜಿಲ್ಲೆಯ 181 ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿವಿಧ ಕೌಶಲರಹಿತ ಕಾಮಗಾರಿಗಳಿಗೆ ಮಾನವ ದಿನಗಳನ್ನು ಸೃಜಿಸಲಾಗಿದೆ. ಬೀದರ್ ಮಹಾನಗರ ಪಾಲಿಕೆಯ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ 5 ಕೋಟಿ ರೂಪಾಯಿ ನೀಡಲಾಗಿದೆ. ಕಾರಂಜಾ ಯೋಜನೆಯಡಿ ಕಾರಂಜಾ ಎಡದಂಡೆ ಕಾಲುವೆ ನಿರ್ಮಾಣಕ್ಕೆ 180 ಕೋಟಿ ರೂಪಾಯಿ ಹಾಗೂ ಭೂ ಸ್ವಾಧೀನ ಪ್ರಕ್ರಿಯೆಗೆ 550 ಕೋಟಿ ರೂಪಾಯಿ ಅನುದಾನ ಪ್ರಸ್ತಾವ ಜಿಲ್ಲಾಡಳಿತ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ. ಬೀದರ್ ಜಿಲ್ಲೆಯ ಐತಿಹಾಸಿಕ ಕೋಟೆಗಳು ಹಾಗೂ ಧಾರ್ಮಿಕ ಕೇಂದ್ರಗಳು ಶ್ರೀಮಂತ ಪರಂಪರೆಯನ್ನು ಹೊಂದಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿ ಹಾಗೂ ಪ್ರವಾಸಿಗರ ಭೇಟಿ ಉತ್ತೇಜಿಸಲು ಪ್ರವಾಸೋದ್ಯಮ ಇಲಾಖೆ ಹೊರತಂದ ಮಾಹಿತಿ ಪತ್ರಕ ಹಾಗೂ ದೃಶ್ಯ ಶ್ರಾವ್ಯ ಪರಿಕರಗಳನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಡಿಕೇರಿ.
2: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್. ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ
3: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾವಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ ಗೆ ಸಂಪರ್ಕಿಸಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
4: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ ನಲ್ಲಿ.
5: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಸಮಯ 6:37 ಇನ್ನು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ನಾವು ಹಲವಾರು ವಿಷಯಗಳನ್ನು ಮರೆತು ಬಿಡುತ್ತೇವೆ, ಆದರೆ ಯಾರಾದರೂ ನಿಮ್ಮ ಕಾಳಜಿ ತೆಗೆದುಕೊಳ್ತಾರೆ ಎಂದಾಗ ಚೆನ್ನಾಗಿ ಅನಿಸ್ತದೆ. ಹಾಗೆಯೇ ಆರ್ಬಿಐ ಕೂಡ ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಗಳ ಬಗ್ಗೆ ಕಾಳಜಿ ವಹಿಸುತ್ತದೆ.
1: ಅನ್ಕ್ಲೇಮ್ ಡೆಪಾಸಿಟ್ ಅಂದ್ರೆ 10 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಯಾವುದೇ ವ್ಯವಹಾರ ನಡೆಯದ ಬ್ಯಾಂಕ್ ಖಾತೆಗಳು. ಅಂತಹ ಖಾತೆಗಳನ್ನು ಆರ್ಬಿಐನ ಡಿಇಎಗೆ ವರ್ಗಾಯಿಸಲಾಗುತ್ತದೆ. ನಿಮ್ಮ ಬ್ಯಾಂಕ್ನ ಯಾವುದೇ ಶಾಖೆಗೆ ಹೋಗಿ ನಿಮ್ಮ ಕೆವೈಸಿ ನವೀಕರಿಸಿ ಮತ್ತು ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಅನ್ನು ಮತ್ತೆ ಪಡೆಯಿರಿ.
0: ಜಾಣರಾಗಿರಿ,
1: ಜಾಗೃತರಾಗಿರಿ.
2: ಕಂಪ್ರೀಮಿಯಂ ಜ್ಯಾದಾ ಬೋನಸ್ ಅಪ್ನೋ ಕೆ ಲಿಯೇ ಸಬ್ಸೆ ಸಹಿ ಆರ್ ಪಿ ಎಲ್ ಐ ಇಸ್ಸೆ ಬೆಹತರ್.

0: कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ CBSBLR@gmail.com.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕಟ್ಟಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಫಾರಂ 7 ನಿಂದ ಯಾವುದೇ ಮತದಾರರ ಹೆಸರು ಅಳಿಸಿ ಹಾಕಿಲ್ಲ, ಚುನಾವಣಾ ಆಯೋಗ ಸ್ಪಷ್ಟನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ಜಿಲ್ಲಾಧಿಕಾರಿಗಳಿಂದ ಮಾಹಿತಿ. 2047 ವೇಳೆಗೆ ರಾಜ್ಯದ ಆರ್ಥಿಕತೆ $1 trillion ತಲುಪುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮೈಸೂರು ದಸರಾದಲ್ಲಿ ಸೂರ್ಯಕಿರಣ್ ವೈಮಾನಿಕ ಪ್ರದರ್ಶನಕ್ಕೆ ರಕ್ಷಣಾ ಸಚಿವಾಲಯ ಅನುಮತಿ. ಹಾಗೂ ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಸಕ್ರಿಯ, ಕರಾವಳಿ ಬೆಂಗಳೂರು ಸೇರಿದಂತೆ ಹಲವೆಡೆ ಭಾರಿ ಮಳೆ. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫಾರಂ 7 ಸಂಬಂಧ ಈವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ತಿಳಿಸಿದ್ದಾರೆ. ಈವರೆಗೆ 91,278 ಫಾರಂ 7 ಅರ್ಜಿಗಳು ಸಲ್ಲಿಕೆಯಾಗಿವೆ, ಆದರೆ ಯಾವುದೇ ಮತದಾರರ ಹೆಸರನ್ನು ಅಳಿಸಿಲ್ಲ ಎಂದು ಹೇಳಿದ್ದಾರೆ. ಅರ್ಹರನ್ನು ಮತ್ತೊಮ್ಮೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗುವುದು, ರಾಜ್ಯಾದ್ಯಂತ ಈ ಕುರಿತಂತೆ ವಿಶೇಷ ಅಭಿಯಾನ ನಡೆಸಲಾಗುವುದು ಎಂದು ತಿಳಿಸಿದರು. ಇದೇ 27ರಂದು ಅಂತಿಮ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡ ಇಂದು ಬರ ಪರಿಶೀಲಿಸಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಕೇಂದ್ರ ಬರ ಅಧ್ಯಯನ ತಂಡ ಬೆಳೆ ಹಾನಿ ಹಾಗೂ ಬರ ಪರಿಸ್ಥಿತಿ ಅವಲೋಕಿಸಿತು. ಜಿಲ್ಲೆಯ 10 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದ್ದು, ಗುಳೆದಗುಡ್ಡ ತಾಲೂಕಿನ ಹಳದೂರು ಗ್ರಾಮದ ಹೊಲಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಮೆಕ್ಕೆಜೋಳ ಬೆಳೆ ಪರಿಶೀಲಿಸಿತು. ಬಳಿಕ ಈ ತಂಡ ಶಿರೂರು ಗ್ರಾಮದಲ್ಲಿ ಹಾನಿಗೊಳಗಾದ ಕಬ್ಬು ಬೆಳೆ, ಭಗವತಿ ಗ್ರಾಮದಲ್ಲಿ ಈರುಳ್ಳಿ, ಹಳ್ಳೂರು ಗ್ರಾಮದಲ್ಲಿ ಸೂರ್ಯಕಾಂತಿ ಹಾಗೂ ಬೇವೂರು ಗ್ರಾಮದಲ್ಲಿ ಮೆಣಸಿನಕಾಯಿ ಬೆಳೆಗಳನ್ನು ಪರಿಶೀಲನೆ ನಡೆಸಿತು. ಬಳಿಕ ಈ ತಂಡ ಕೊಪ್ಪಳ ಜಿಲ್ಲೆಗೆ ತೆರಳಿ ಬರ ಅಧ್ಯಯನ ನಡೆಸಿತು. ಕುಷ್ಟಗಿ ತಾಲೂಕಿನಲ್ಲಿ 13,533 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ, 40,776 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ, 8,309 ಹೆಕ್ಟೇರ್ ಪ್ರದೇಶದಲ್ಲಿ ಸಜ್ಜೆ, 10,796 ಹೆಕ್ಟೇರ್ ಪ್ರದೇಶದಲ್ಲಿ ಸೂರ್ಯಕಾಂತಿ, 1,511 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಹಾನಿಗೀಡಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಇನ್ನೊಂದೆಡೆ, ಮೈಸೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿನ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಕೇಂದ್ರ ತಂಡದ ಅಧಿಕಾರಿಗಳು ಮಾಹಿತಿ ಪಡೆದುಕೊಂಡರು. ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ ಶೇಕಡ 59%ರಷ್ಟು ಮಳೆ ಕೊರತೆಯಾಗಿದೆ ಎಂದು ಮಾಹಿತಿ ನೀಡಿದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡವು ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ, ಕುಲಗಾಣ, ಗುಂಡ್ಲುಪೇಟೆ ತಾಲೂಕಿನ ನಿಟ್ರೆ ಗ್ರಾಮದಲ್ಲಿ ಜೋಳ, ಸೂರ್ಯಕಾಂತಿ, ಹತ್ತಿ ಬೆಳೆಗಳನ್ನು ವೀಕ್ಷಿಸಿತು. ಬೆಳೆಹಾನಿ, ಕೆರೆ ವೀಕ್ಷಣೆ, ಗೋಶಾಲೆ ಭೇಟಿ ಹಾಗೂ ವಿಬಿಜಿರಾಮ್ಜಿ ಯೋಜನೆ ಪರಿಶೀಲನೆ ಬಳಿಕ ಗುಂಡ್ಲುಪೇಟೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಜಿಲ್ಲೆಯ ಬರ ಪರಿಸ್ಥಿತಿಯನ್ನು ಅಧಿಕಾರಿಗಳಿಗೆ ವಿವರಿಸಿದರು. ಚಾಮರಾಜನಗರ ಜಿಲ್ಲೆಯು

0: ತೀವ್ರ ಮಳೆ ಕೊರತೆ ಎದುರಿಸುತ್ತಿದ್ದು 41,770 ಹೆಕ್ಟೇರ್ ಕೃಷಿ ಬೆಳೆಗಳು ಮತ್ತು 26,530 ಹೆಕ್ಟೇರ್ ತೋಟಗಾರಿಕೆ ಬೆಳೆಗಳು ಹಾನಿಗೀಡಾಗಿವೆ. ಬಿತ್ತನೆ ಖರ್ಚು, ಗೊಬ್ಬರ, ಉಳಿಮೆ ಸೇರಿದಂತೆ ವ್ಯವಸಾಯಕ್ಕಾಗಿ ರೈತರ ಅಂದಾಜು ಒಟ್ಟು 629 ಕೋಟಿ ರೂಪಾಯಿ ನಷ್ಟವಾಗಿದೆ. ಎನ್ಡಿಆರ್ಎಫ್ ಮಾನದಂಡದಂತೆ 84 ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 100 ದಿನಗಳ ಕಾರ್ಯ, ನೇಮಕಾತಿ, ಆದ್ಯತಾ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಇಂದು ನಡೆಯಿತು. ಸಭೆಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ರಫ್ತಿಗೆ ಹಾಗೂ ಪುಷ್ಪೋದ್ಯಮಕ್ಕೆ ಉತ್ತೇಜನ ನೀಡಲು ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಕೆಪಿಎಸ್ ಶಾಲೆಗಳ ಡಿಪಿಆರ್ ಅನುಮೋದನೆ, ಟೆಂಡರ್ ಕರೆಯಲು ಜಿಲ್ಲಾಧಿಕಾರಿಗಳಿಗೆ ಅನುಮೋದನೆ ನೀಡುವುದರ ಮೂಲಕ ಅನುಷ್ಠಾನ ಪ್ರಕ್ರಿಯೆ ಸರಳಗೊಳಿಸಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ 9ನೇ ತರಗತಿಯಲ್ಲಿ ಕೃತಕ ಬುದ್ದಿಮತ್ತೆ ತರಬೇತಿ ಪ್ರಾರಂಭಿಸಲಾಗಿದ್ದು 6ನೇ ತರಗತಿಯಿಂದ ಪ್ರಾರಂಭಿಸುವ ಬಗ್ಗೆ ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಬೆಂಬಲದೊಂದಿಗೆ ಖಾಸಗಿ ನೆರವು ಪಡೆಯಲು ಸೂಚಿಸಲಾಗಿದೆ. ಶಾಲೆಗಳಲ್ಲಿ ಎಐ ತರಬೇತಿ ನೀಡಲು ಗೂಗಲ್ ಕಂಪನಿ ಆಸಕ್ತಿ ವಹಿಸಿದೆ. ಪ್ರೋಟೀನ್ ಮಿಷನ್ ಅಡಿಯಲ್ಲಿ ಚಾಮರಾಜನಗರ, ಚಿತ್ರದುರ್ಗ, ಹಾವೇರಿ, ಕೊಪ್ಪಳದಲ್ಲಿ ಪಶುಸಂಗೋಪನೆ ಇಲಾಖೆಯ 4 ಪ್ರೋಟೀನ್ ಪಾರ್ಕ್ ಅಭಿವೃದ್ದಿ ಹಾಗೂ ಕುಕ್ಕುಟೋದ್ಯಮಕ್ಕೆ ಉತ್ತೇಜನ ನೀಡಲು ನಿರ್ಧರಿಸಲಾಗಿದೆ. ವಿದ್ಯುತ್ ಸಮಸ್ಯೆ ನಿವಾರಣೆಗೆ ಸೋಲಾರ್ ಅಳವಡಿಸಲು 50%ರಷ್ಟು ಸಬ್ಸಿಡಿ ನೀಡುವ ಬಗ್ಗೆ ನಾಳೆ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲು ಇಂದಿನ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರ ವ್ಯಾಪ್ತಿಯ ಪ್ರದೇಶ ಅಭಿವೃದ್ದಿಗೆ ಮುಂದಿನ 10-15 ವರ್ಷಗಳ ಸಮಗ್ರ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಸಲಹಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, 2047ರ ವೇಳೆಗೆ ರಾಜ್ಯದ ಆರ್ಥಿಕತೆ $1 ಟ್ರಿಲಿಯನ್ ತಲುಪುವ ಗುರಿ ಹೊಂದಲಾಗಿದೆ ಎಂದರು. ಬಿಎಂಆರ್ ವ್ಯಾಪ್ತಿಯಲ್ಲಿ 9 ಹೊಸ ಇಂಟಿಗ್ರೇಟೆಡ್ ಕೈಗಾರಿಕಾ ಟೌನ್ಶಿಪ್ ರೂಪಿಸಬೇಕಾಗಿದೆ ಎಂದರು. ಪ್ರತಿಯೊಬ್ಬರಿಗೆ ಕೈಗೆಟುಕುವ ದರದಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವುದು ಸರ್ಕಾರದ ಬದ್ದತೆಯಾಗಿದೆ. ಈ ನಿಟ್ಟನಲ್ಲಿ 6-6.5 ಲಕ್ಷ ಮನೆ ನಿರ್ಮಾಣ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಬೆಂಗಳೂರು ತುಮಕೂರು, ಬೆಂಗಳೂರು ಮೈಸೂರು, ಬೆಂಗಳೂರು ಕೆಜಿಎಫ್ 3 ಕಾರಿಡಾರ್ಗಳನ್ನು ಸಂಪರ್ಕಿಸುವ 270 ಕಿಲೋಮೀಟರ್ ವ್ಯಾಪ್ತಿಯ ಪ್ರಸ್ತಾವಿತ ಮುಂಬೈ ಬೆಂಗಳೂರು ಹೈಸ್ಪೀಡ್ ರೈಲನ್ನು ಮೈಸೂರಿಗೆ ವಿಸ್ತರಿಸಲು ಸಭೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವವಿಖ್ಯಾತ ಮೈಸೂರು ದಸರಾ 2026ರ ಅಂಗವಾಗಿ ಮೈಸೂರಿನಲ್ಲಿ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ವೈಮಾನಿಕ ಪ್ರದರ್ಶನ ನಡೆಸಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿಗೆ ಸ್ಪಂದಿಸಿರುವ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೂರ್ಯಕಿರಣ್ ತಂಡದ ಪ್ರದರ್ಶನಕ್ಕೆ ಅನುಮತಿ ನೀಡಿದ್ದಾರೆ. ಅಕ್ಟೋಬರ್ 18ರಿಂದ 20ರವರೆಗೆ ಮೈಸೂರಿನಲ್ಲಿ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ವಿಶೇಷ ವೈಮಾನಿಕ ಪ್ರದರ್ಶನ ನಡೆಯಲಿದೆ. ಮೈಸೂರು ದಸರಾ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯಿಂದ ನಡೆಯಲಿರುವ ಈ ಸಾಹಸಮಯ ಪ್ರದರ್ಶನ ಪ್ರವಾಸಿಗರು ಹಾಗೂ ಕರ್ನಾಟಕದ ಜನರಿಗೆ ವಿಶೇಷ ಆಕರ್ಷಣೆಯಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ದ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 2028 ನವೆಂಬರ್ 26ರಂದು ನಡೆದ ಮುಂಬೈ ದಾಳಿ ಸಂದರ್ಭದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಮುಂಬೈ ನಗರವನ್ನು 4 ದಿನಗಳ ಕಾಲ ಹಿಡಿತದಲ್ಲಿಟ್ಟುಕೊಂಡಿದ್ದರು. ಆಗಿನ ಕೇಂದ್ರ ಸರ್ಕಾರ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ. ಏನಿದ್ದರೂ ಭಾರತದ ಉತ್ತರ ಕೇವಲ ಕಾಗದ ಪತ್ರಗಳಾಗಿತ್ತು. ಬಳಿಕವೂ ಭಾರತದ ಮೇಲಿನ ದಾಳಿ ಮುಂದುವರಿಯುತ್ತಲೇ ಇತ್ತು. ಆದರೆ ಕ್ಷಮೆ ಯಾಚಿಸುವ ಈ ಪದ್ದತಿ 2016ರ ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ರಕ್ಷಣಾ ಪಡೆಗಳು ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು

0: ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ನಡೆಸಿತು. ಇದು 1971 ಬಳಿಕ ಅಂತಾರಾಷ್ಟೀಯ ಗಡಿಯಲ್ಲಿ ಭಾರತ ನಡೆಸಿದ ಮೊದಲ ವಾಯುದಾಳಿಯಾಗಿತ್ತು. ಇದಾದ ಬಳಿಕ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ 2025 ಮೇ ತಿಂಗಳಿನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಭಾರತದ ಸೇನೆ ಕೆಲವೇ ಗಂಟೆಗಳಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸುವ ಮೂಲಕ ಸೇಡು ತೀರಿಸಿಕೊಂಡಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದಾದ್ಯಂತ ನೈಋತ್ಯ ಮುಂಗಾರು ಇಂದು ಸಕ್ರಿಯವಾಗಿತ್ತು. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಉತ್ತಮ ಮಳೆಯಾಗಿದೆ. ದಕ್ಷಿಣ ಕನ್ನಡದ ಶಕ್ತಿನಗರದಲ್ಲಿ 110 ಮಿಲಿಮೀಟರ್ ಅತ್ಯಧಿಕ ಮಳೆಯಾಗಿದೆ. ಇಂದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲೂ ಇಂದು ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಉಳಿದಂತೆ ಕರ್ನಾಟಕದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲೂ ಮಳೆಯಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಾರಂ 7 ಯಾವುದೇ ಮತದಾರರ ಹೆಸರು ಅಳಿಸಿ ಹಾಕಿಲ್ಲ, ಚುನಾವಣಾ ಆಯೋಗ ಸ್ಪಷ್ಟನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ಜಿಲ್ಲಾಧಿಕಾರಿಗಳಿಂದ ಮಾಹಿತಿ. 2047 ವೇಳೆಗೆ ರಾಜ್ಯದ ಆರ್ಥಿಕತೆ $1 trillion ತಲುಪುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮೈಸೂರು ದಸರಾದಲ್ಲಿ ಸೂರ್ಯಕಿರಣ್ ವೈಮಾನಿಕ ಪ್ರದರ್ಶನಕ್ಕೆ ರಕ್ಷಣಾ ಸಚಿವಾಲಯ ಅನುಮತಿ. ಹಾಗೂ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಕ್ರಿಯ, ಕರಾವಳಿ, ಬೆಂಗಳೂರು ಸೇರಿದಂತೆ ಹಲವೆಡೆ ಭಾರೀ ಮಳೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಟಿಕ್ಕು ಅವ್ರೆ, 100 gram ಪೇಡ ಕುಡಿ.
2: 250 gram ಗಿಂತ ಕಡಿಮೆ ಕೊಡಲ್ಲ.
1: ಅರೆ ಯಾಕೆ?
2: ಮಿನಿಮಮ್ ಅಷ್ಟು ತಗೊಳ್ಬೇಕು.
1: ಅರೆ ಅಣ್ಣ, ಇವಾಗೆಲ್ಲ ಬ್ಯಾಂಕ್ ಅಕೌಂಟ್ ಕೂಡ ಮಿನಿಮಮ್ ಬ್ಯಾಲೆನ್ಸ್ ಕೇಳಲ್ಲ.
2: ಬ್ಯಾಂಕ್ ಅಕೌಂಟ್ ಮಿನಿಮಮ್ ಇಲ್ದೆ?
1: ಹೌದು, ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಡಿಪಾಸಿಟ್ ಅಕೌಂಟ್ ಅಂದ್ರೆ BSBD ಅಕೌಂಟ್. ಇದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಬೇಕಿಲ್ಲ, ಆದ್ರೆ ಸೌಲಭ್ಯಗಳು ಸಾಕಷ್ಟು ಇವೆ. ATM ಕಮ್ ಡೆಬಿಟ್ ಕಾರ್ಡ್, ಮೊಬೈಲ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್, ಪಾಸ್ಬುಕ್, ಚೆಕ್ ಬುಕ್ ಎಲ್ಲವೂ ಸಿಗುತ್ತೆ, ಅದು ಯಾವುದೇ ಶುಲ್ಕವಿಲ್ಲದೆ.
2: ಓಡಿ ಅಣ್ಣ,
3: RBI ಹೇಳುತ್ತೆ BSBD ಅಕೌಂಟ್ ಮಿನಿಮಮ್ ಬ್ಯಾಲೆನ್ಸ್ ಬೇಡ, ಮ್ಯಾಕ್ಸಿಮಮ್ ಸೌಲಭ್ಯ ಮಾತ್ರ.
4: FM 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:51 ನಿಮಿಷ 26 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ನಮಸ್ಕಾರ ಡಾಕ್ಟರ್ ಸವಿತಾ ಅವರೇ.
1: ನಮಸ್ಕಾರ ಸರ್.
0: ತಾವಿವತ್ತು ನಮ್ಮ ರೈತ ಮಹಿಳೆಯರಿಗೆ ಈ ಪೌಷ್ಟಿಕಾಂಶಗಳು ನಷ್ಟವಾಗದ ರೀತಿಯಲ್ಲಿ ಯಾವ ರೀತಿ ಅಡುಗೆಯನ್ನು ಮಾಡಬಹುದು ಮತ್ತು ಶಿಶು ಆಹಾರವನ್ನು ಯಾವ್ಯಾವ ರೀತಿ ತಯಾರು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡಬೇಕು. ಈಗ ಮುಖ್ಯವಾಗಿ ಅಡುಗೆ ಮಾಡುವಾಗ ಈ ಪೌಷ್ಟಿಕಾಂಶಗಳು ನಷ್ಟವಾಗದೆ ಅವುಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ?
1: ಅಡಿಗೆ ತಯಾರಿಸುವಾಗ ನಾಲ್ಕು ಹಂತಗಳಲ್ಲಿ ನಾವು ಪೌಷ್ಟಿಕಾಂಶಗಳ ನಷ್ಟವನ್ನು ಕಾಣಬಹುದು. ಅದಂದ್ರೆ ಒಂದು ಶೇಖರಣೆ ಮಾಡುವಾಗ ಅಥವಾ ಅಡಿಗೆ ತಯಾರಿಸೋಕ್ಕಿಂತ ಮುಂಚೆ ನಾವೇನಾದರೂ ಸಂಸ್ಕರಣೆ ಮಾಡ್ತೀವಲ್ಲ ಆ ವಿಧಾನದಲ್ಲಿ, ಅಥವಾ ಬೇಯಿಸುವಾಗನು ಕೆಲವೊಂದು ಪೋಷಕಾಂಶಗಳು ನಷ್ಟವಾಗ್ತವೆ, ಅಥವಾ ಬೇಯಿಸಿದ ನಂತರ ಅದನ್ನು ಅವಾಗೆ ತಿಂದೆ ತುಂಬಾ ಹೊತ್ತು ಇಟ್ಟರೂ ಕೂಡ ನಷ್ಟವಾಗ್ತವೆ. ಇದರಲ್ಲಿ ನಾನು ನಿಮಗೆ ಮೊದಲು ತರಕಾರಿಗಳಲ್ಲಿ ಹೇಗೆ ಪೌಷ್ಟಿಕಾಂಶಗಳು ನಷ್ಟವಾಗ್ತವೆ ಅಂತ ತಿಳಿಸ್ಕೊಡ್ತೀನಿ. ಈಗ ಯಾವುದೇ ಒಂದು ತರಕಾರಿ ನಾವು ತಾಜಾ ಇದ್ದಾಗ ಉಪಯೋಗಿಸ್ಕೋಬೇಕಾಗತ್ತೆ. ಅದನ್ನ ಕೋಣೆಯ ತಾಪಮಾನ ಅಥವಾ ಬಿಸಿ ವಾತಾವರಣದಲ್ಲಿ ಇಟ್ಟಾಗ ಇದರಲ್ಲಿ ಅನ್ನ ಸತ್ವಗಳು ಹಾಳಾಗ್ತವೆ. ಅದಕ್ಕೆ ನಾವು ಯಾವಾಗಲೂ ಈ ತರಕಾರಿಗಳನ್ನ ಫ್ರಿಡ್ಜ್ನಲ್ಲಿ ಅಥವಾ ತಣ್ಣಗಿರುವ ಜಾಗದಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಳ್ಬೇಕು. ತರಕಾರಿಗಳನ್ನ ಕೆಲವೊಂದು ಸಿಪ್ಪೆ ಹೆರೆದು ಬಿಟ್ಟು ನಾವು ಉಪಯೋಗಿಸ್ಬೇಕಾಗತ್ತೆ. ಈ ಆಲೂಗಡ್ಡೆ, ಕ್ಯಾರೆಟ್ ಅಥವಾ ಮೂಲಂಗಿ ಈ ತರ ತರಕಾರಿಗಳನ್ನ ಮುಂಚೆನೂ ತೊಳ್ಕೋಬೇಕು, ಆಮೇಲೂ ತೊಳಿಬೇಕಾಗತ್ತೆ. ಯಾಕಂದ್ರೆ ಮಣ್ಣು ಇರೋ ಚಾನ್ಸಸ್ ಇರುತ್ತೆ. ಕೆಲವು ತರಕಾರಿಗಳಲ್ಲಿ ಸಿಪ್ಪೆ ಕೆಳಗಡೆನೆ ತುಂಬಾ ಪೋಷಕಾಂಶಗಳು ಇರೋದ್ರಿಂದ ತುಂಬಾ ತೆಳುವಾದ ಸಿಪ್ಪೆಯನ್ನು ಸುಲಿಬೇಕು ಅಥವಾ ಸಿಪ್ಪೆ ಸಹಿತವಾಗಿ ಬಳಸಬಹುದು. ಈಗ ಉದಾಹರಣೆ ಸೋರೆಕಾಯಿ,

0: ಸೌತೆಕಾಯಿ, ಕುಂಬಳಕಾಯಿ ಈ ಥರ ತರಕಾರಿಗಳು ಸ್ವಚ್ಛವಾಗಿದ್ದರೆ ಒಂದು ಸಲ ತೊಳೆದ್ಬಿಟ್ಟು ಹಾಗೆ ಉಪಯೋಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ತರಕಾರಿಗಳನ್ನು ತುಂಬಾ ದೊಡ್ಡದಾಗಿ ಅಥವಾ ತುಂಬಾ ಚಿಕ್ಕದಾಗಿ ಹೆಚ್ಕೊಳ್ಬಾರ್ದು ನಾವು. ಯಾಕಂದ್ರೆ ತುಂಬಾ ದೊಡ್ಡದಾಗಿ ನಾವು ಹೆಚ್ಚಿದ್ರೆ ಇದನ್ನ ಬೇಯಿಸ್ಲಿಕ್ಕೆ ತುಂಬಾ ಸಮಯ ಬೇಕಾಗ್ತದೆ. ತುಂಬಾ ಸಮಯ ತಗೊಳ್ಳೋದ್ರಿಂದ ತುಂಬಾ ಪೋಷಕಾಂಶಗಳು ನಷ್ಟವಾಗ್ತವೆ. ಈಗ ತುಂಬಾ ಸಣ್ಣದಾಗಿ ನಾವು ತರಕಾರಿಗಳನ್ನ ಹೆಚ್ಕೊಂಡ್ರೆ ಸಣ್ಣ ಸಣ್ಣ ತರಕಾರಿ ಹೆಚ್ಚಿರೋದ್ರಿಂದ ಶಾಖ ಜಾಸ್ತಿ ತಗೊಂಡ್ಬಿಟ್ಟು ಅವಾಗ ಕೂಡ ಖನಿಜ ಮತ್ತು ಅನ್ನಾಂಗಗಳು ನಷ್ಟವಾಗ್ತವೆ. ಈಗ ಹೆಚ್ಚಿಕೊಂಡ ತರಕಾರಿಗಳನ್ನ ಈ ನೀರಲ್ಲಿ ಯಾವಾಗ್ಲೂ ನಾವು ಮುಳುಗಿಸಿ ಇಡಬಾರ್ದು. ಮುಳುಗಿಸಿ ಇಟ್ಟು ಆ ನೀರನ್ನ ನಾವು ತೆಗೆದಾಕ್ಬಿಟ್ರೆ ನೀರಿನಲ್ಲಿ ಕರಗಂತ ಅನ್ನಾಂಗಗಳು ನಮ್ಗೆ ಹಾಳಾಗಿ ಹೋಗ್ತವೆ. ಅದ್ರ ಬದಲು ನಮ್ಗೆ ಎಷ್ಟು ಬೇಕೋ ಅಷ್ಟೇ ನೀರಲ್ಲಿ ಈ ತರಕಾರಿಗಳನ್ನ ಹೆಚ್ಚಿಬಿಟ್ಟು ಹಾಕಿ ಆ ನೀರನ್ನು ಅಡಿಗೆಗೆ ಉಪಯೋಗಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಆಮೇಲೆ ಇದನ್ನ ಬೇಯಿಸುವಾಗ ಅತ್ಯಂತ ಕಡಿಮೆ ನೀರಿನಲ್ಲಿ ಬೇಯಿಸೋದು ತುಂಬಾ ಒಳ್ಳೇದು. ಆಮೇಲೆ ಅತ್ಯಂತ ಕಡಿಮೆ ಸಮಯ ಬೇಯಿಸೋದು ತುಂಬಾ ಒಳ್ಳೇದು. ಎಷ್ಟೊಂದು ಪೋಷಕಾಂಶಗಳನ್ನ ನಾವು ಸಂರಕ್ಷಿಸಬಹುದು ಈ ತರ ಮಾಡಿದ್ರೆ. ಇದನ್ನ ನಾವು ಪ್ರೆಷರ್ ಕುಕ್ಕರ್ ಅಲ್ಲಿ ಕೂಡ ಬೇಯಿಸಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ನಮ್ಗೆ ತರಕಾರಿ ಬೇಯುತ್ತದೆ. ಆಮೇಲೆ ಈ ತರಕಾರಿಗಳನ್ನ ನಾವು ಬೇಯಿಸುವಾಗ ತಟ್ಟೆ ಮುಚ್ಚಿ ಬೇಯಿಸೋದು ತುಂಬಾ ಒಳ್ಳೇದು. ಇದರಲ್ಲಿ ಏನಾದ್ರೂ ಆಮ್ಲಜನಕದಲ್ಲಿ ಅದರದ್ದು ಏನಾದ್ರೂ ರಾಸಾಯನಿಕ ಕ್ರಿಯೆ ಆಗ್ಬಿಟ್ಟು ಈ ಪೋಷಕಾಂಶಗಳು ನಷ್ಟ ಆಗದೆ ಇರಂಗೆ ಕಾಪಾಡ್ಕೊಳ್ಬಹುದು. ಈ ತರಕಾರಿಗಳು ಬೇಯಿಸಿ ನಾವು ಅಡಿಗೆ ತಯಾರಿಸಿದ ನಂತರ ಬೇಗ ಸೇವನೆ ಮಾಡಬೇಕು. ಇದನ್ನ ಹಾಗೆ ಇಟ್ಟು ಪದೇ ಪದೇ ಬೇಯಿಸಿ ತಿಂದ್ರು ಕೂಡ ಅದರಲ್ಲಿ ಪೋಷಕಾಂಶಗಳು ಸಿಗಲ್ಲ ನಮ್ಗೆ. ಆಮೇಲೆ ಕೆಲವೊಂದು ತರಕಾರಿಗಳು ಅಂದ್ರೆ ಈ ಆಲೂಗಡ್ಡೆ, ಸಿಹಿಗೆಣಸು ಇಂತವು ಸಿಪ್ಪೆ ಸಮೇತ ಬೇಯಿಸ್ತೀವಿ. ಬೇಯಿಸುವಾಗ ತುಂಬಾ ಹೊತ್ತು ಬೇಯಿಸಿದ್ರೆ ಅದನ್ನ ಒಡೆದು ಬಿಟ್ಟು ಮತ್ತೆ ಒಳಗಡೆದೆಲ್ಲ ಬಂದ್ಬಿಟ್ಟು ನಮ್ಗೆ ಪೋಷಕಾಂಶಗಳು ಸಿಗದೆ ಇರಂಗಾಗುತ್ತೆ. ಸೊ ಕಡಿಮೆ ಇದ್ರಲ್ಲೇ ಬೇಯಿಸ್ಕೋಬೇಕು. ಈ ಸೊಪ್ಪಿನ ತರಕಾರಿಗಳಾದ್ರೆ ಕತ್ತರಿಸೋಕ್ಕಿಂತ ಮುಂಚೆನೆ ಚೆನ್ನಾಗಿ ತೊಳೆದ್ಕೋಬೇಕು. ಇದನ್ನೇನಾದ್ರೂ ನಾವು ಕತ್ತರಿಸಿ ಆಮೇಲೆ ತೊಳೆದ್ರೆ ನಮ್ಗೆ ನೀರಿನಲ್ಲಿ ಕರಗಂತ ಪೋಷಕಾಂಶಗಳು ಯಾವ ಲಭ್ಯ ಆಗೋದಿಲ್ಲ. ಆಮೇಲೆ ಕೆಲವು ತರಕಾರಿಗಳು ಅಂದ್ರೆ ಈಗ ಬೀಟ್ರೂಟ್, ಮೂಲಂಗಿ, ನವಿಲು ಕೋಸು, ಹೂಕೋಸು ಇಂತ ತರಕಾರಿಗಳಲ್ಲಿ ನಮ್ಗೆ ಎಳೆ ಇರುವಂತ ಎಲೆಗಳು ಸಿಗ್ತಾವಲ್ಲ ಅದನ್ನು ಕೂಡ ನಾವು ಬಿಸಾಡ್ಬಾರ್ದು. ಅದ್ರಲ್ಲಿ ತುಂಬಾ ಒಳ್ಳೆ ಪೋಷಕಾಂಶಗಳಿದಾವೆ. ಇದನ್ನ ನಾವು ಹೆಚ್ಚಿಬಿಟ್ಟು ಚಪಾತಿ, ರೊಟ್ಟಿ, ಸೊಪ್ಪನ್ನ ಸೇರಿಸ್ಬಿಟ್ಟು ಅದನ್ನು ಕೂಡ ಸೇವಿಸಬಹುದು. ಅಥವಾ ಇದನ್ನು ಸಲಾಡ್ ರೂಪದಲ್ಲೂ ಕೂಡ ನಾವು ಉಪಯೋಗಿಸ್ಕೋಬಹುದು. ಆಮೇಲೆ ಕೆಲವು ತರಕಾರಿಗಳು ಟೊಮ್ಯಾಟೊ, ಸೌತೆಕಾಯಿ, ಎಲೆಕೋಸು, ಮೂಲಂಗಿ, ಈರುಳ್ಳಿ ಇಂಥ ತರಕಾರಿಗಳನ್ನು ನಾವು ಸಲಾಡ್ ರೂಪದಲ್ಲಿ ಸೇವಿಸಬೇಕು. ಇದನ್ನು ದೈನಂದಿನ ಭೋಜನದಲ್ಲಿ ನಾವು ದಿನ ಸೇವಿಸ್ತಾ ಇದ್ರೆ ನಮ್ಗೆ ಜಾಸ್ತಿ ಪೋಷಕಾಂಶಗಳು ಲಭ್ಯತೆ ಆಗುತ್ತೆ. ಆದ್ರೆ ಇದನ್ನ ನಾವು ಕಚ್ಚಾ ತಿನ್ನೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆಯೋದು ಮರೆಯಬಾರ್ದು. ಯಾಕಂದ್ರೆ ಇದರಲ್ಲಿ ಮಣ್ಣು ಮತ್ತು ಕ್ರಿಮಿ ಜೀವಗಳು ಇರ್ತವೆ. ಸೊ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ತಿಂದ್ರೆ ನಮ್ಗೆ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಯಾವುದೇ ಅಡಿಗೆ ತಯಾರಿಸುವಾಗ ಅಡಿಗೆ ಸೋಡಾ ಬಳಸಬಾರ್ದು. ಯಾಕಂದ್ರೆ ಈ ಅಡಿಗೆ ಸೋಡಾದಿಂದ ಎ ಅನ್ನಾಂಗಗಳು, ಬಿ ಅನ್ನಾಂಗಗಳು ನಷ್ಟ ಆಗ್ತವೆ. ಆಮೇಲೆ ಸೊಪ್ಪಿನ ತರಕಾರಿಗಳು ಅಥವಾ ಇತರೆ ತರಕಾರಿಗಳು ಬೇಯಿಸುವಾಗ ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣು ಅಥವಾ ಟೊಮೆಟೊ ಯಾವುದೇ ಒಂದು ಹುಳಿ ಪದಾರ್ಥ ಹಾಕಿದ್ರೆ ಅದ್ರಲ್ಲಿ ನಮ್ಗೆ ಅನ್ನಾಂಗಗಳು ಸುರಕ್ಷಿತವಾಗಿ ಇರ್ತವೆ. ಆಮೇಲೆ ಈ ನಿಂಬೆ ಹಣ್ಣು ಉಪಯೋಗಿಸುವಾಗ ನಾವು ಯಾವಾಗ್ಲೂ ಬಿಸಿ ಅಡಿಗೆಯಲ್ಲಿ ನಾವು ನಿಂಬೆ ಹಣ್ಣು ಹಾಕಿದ್ರೆ ಈ ಸಿ ಅನ್ನಾಂಗ ಏನಿದೆ ಅಲ್ಲ ಅದು ನಷ್ಟ ಆಗ್ತದೆ. ಸೊ ನಾವು ಅಡಿಗೆ ತಯಾರಿಸಿ ಅದು ಆರದ ಮೇಲೆ ನಿಂಬೆ ಹಣ್ಣು ಹಾಕಿದ್ರೆ ನಮ್ಗೆ ಅದರಲ್ಲಿ ಸಿ ಅನ್ನಾಂಗ ತುಂಬಾ ಚೆನ್ನಾಗಿ ಸಿಗುತ್ತೆ.
1: ಸೊಪ್ಪು ತರಕಾರಿ ಬಿಟ್ಕೊಂಡು ಬೇರೆ ಪದಾರ್ಥದಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಬೇಕು ಅಂತಾರೆ?
0: ಅನ್ನ ತಯಾರಿಸುವಾಗ ಕೆಲವು ಜನ ಏನ್ ಮಾಡ್ತಾರೆ, ಗಂಜಿನ ಬೇರ್ಪಡಿಸ್ಬಿಟ್ಟು ಅದನ್ನ ಉಪಯೋಗಿಸೋದಿಲ್ಲ, ಬಸ್ತ್ ಬಿಡ್ತಾರೆ. ಅವಾಗ ಏನಾಗುತ್ತೆ, ನೀರ್ನಲ್ಲಿ ಕರಗಂತ ಏನ್ ಅನ್ನಾಂಗಗಳಿದಾವೆ ಆ ಬಸ್ದ ಗಂಜಿಯಲ್ಲಿ ಹೋಗ್ಬಿಡುತ್ತೆ, ಅನ್ನದಲ್ಲಿ ನಮ್ಗೆ ಅನ್ನಾಂಗಗಳೇ ಸಿಗಲ್ಲ. ಸೊ ಹಾಗಾಗಿ ನಾವು ಗಂಜಿ ಸಪ್ರೇಟ್ ಮಾಡ್ದೇನೆ ಹಾಗೆ ಅನ್ನ ತಯಾರಿಸ್ಕೊಂಡು ತಿನ್ನೋದು ಬಹಳ ಒಳ್ಳೇದು. ಕೆಲವು ಸಂದರ್ಭದಲ್ಲಿ ಗಂಜಿ ಬೇರ್ಪಡಿಸ್ಲೇಬೇಕು ಅಂತ ಇದ್ರೆ ಆ ಗಂಜಿನ ಚೆಲ್ದೆ ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಮೆಣಸು ಪುಡಿ ಹಾಕೊಂಡು ಸೇವಿಸಬಹುದು. ಅಥವಾ ಇದನ್ನ ತರಕಾರಿ ಅಥವಾ ಬೇಳೆ ಸಾರಲ್ಲಿ ಬೆರೆಸ್ಕೊಂಡು ಬಳಸ್ಕೋಬಹುದು. ಆಮೇಲೆ ಯಾವುದೇ ಧಾನ್ಯದ ಹಿಟ್ಟನ್ನು ನಾವು ಜರಡಿ ಮಾಡಿದ ನಂತರ ಬೇರ್ಪಡಿಸಿದ ಹೊಟ್ಟನ್ನು ಬಿಸಾಡಬಾರ್ದು. ಯಾಕಂದ್ರೆ ಈ ಹೊಟ್ಟೆ ಏನಿದೆ ಅಲ್ಲ ಅದನ್ನ ಸ್ವಚ್ಛಗೊಳಿಸಿ ಮತ್ತೆ ವಾಪಸ್ ಆ ಹಿಟ್ಟಿಗೆ ಮಿಶ್ರಿಸಿ ಅದನ್ನು ಉಪಯೋಗಿಸ್ಬೇಕು. ಯಾಕಂದ್ರೆ ಈ ಹೊಟ್ಟಿನಲ್ಲಿ ತುಂಬಾ ಪೋಷಕಾಂಶಗಳಿದಾವೆ, ಇದರಲ್ಲಿ ಅನ್ನಾಂಗಗಳಿದಾವೆ, ಖನಿಜಾಂಶಗಳಿದಾವೆ, ಆಮೇಲೆ ನಾರಿನಾಂಶ ಇದೆ. ಈ ನಾರಿನಾಂಶ ನಮ್ಗೆ ಹೇಗ್ ಉಪಯೋಗ ಅಂದ್ರೆ ಇದು ಮಲಬದ್ಧತೆ ತಡೆಗಟ್ಟುತ್ತದೆ, ಅಥವಾ ನಮ್ ರಕ್ತನಾಳದಲ್ಲಿ ಕೊಬ್ಬು ಶೇಖರಣೆ ಆಗುತ್ತಲ್ಲ ಅದನ್ನು ಕೂಡ ತಡೆಗಟ್ಟುತ್ತೆ. ಇದು ಹೃದಯ ರೋಗದವರಿಗೆಲ್ಲ ತುಂಬಾ ಸಹಾಯ ಆಗುತ್ತೆ. ಆಮೇಲೆ ಮಧುಮೇಹ ರೋಗದಲ್ಲಿ ಈ ನಾರಿನಾಂಶ ಇರುವಂತ ಆಹಾರ ತಿಂದ್ರೆ ಜೀರ್ಣ ಆಗ್ಲಿಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಸೊ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಲ್ಲ, ಆದ್ರಿಂದ ನಾರಿನಾಂಶ ಇರುವಂತ ಹಿಟ್ಟನ್ನೇ ಉಪಯೋಗಿಸ್ಕೋಬೇಕು. ಆಮೇಲೆ ಈ ಅಡಿಗೆ ತಯಾರಿಸುವಾಗ ಅಕ್ಕಿ ಬೇಳೆ ಬೇಯಿಸೋ ಮುನ್ನ ಏನ್ ಮಾಡ್ತಾರೆ, ತುಂಬಾ ಸಲ ತೊಳೆದು ಬಿಡ್ತಾರೆ. ಅದು ತುಂಬಾ ತಪ್ಪು. ಒಂದ್ ಸಲ ತೊಳೆದ್ರೆ ಜಾಸ್ತಿ ತೊಳೆದ್ ಬಿಟ್ರೆ ಅದ್ರಲ್ಲಿರೋ ನೀರಿನೆಲ್ಲ ಕರಗಂತ ಅನ್ನಾಂಗಗಳೆಲ್ಲ ಹೋಗ್ಬಿಡ್ತವೆ.
1: ಒಂದ್ಸಲಿ
0: ತೊಳೆದ್ರೆ ಸಾಕು. ಆಮೇಲೆ ಈ ಕಾಳುಗಳೆಲ್ಲ ಇದನ್ನು ಮೊಳಕೆ ಬರೆಸಿ ತಿನ್ನೋದ್ರಿಂದ ಪೌಷ್ಟಿಕಾಂಶಗಳ ಲಭ್ಯತೆ ಹೆಚ್ಚಿಗೆ ಆಗುತ್ತೆ ಮತ್ತು ಇದು ಸುಲಭವಾಗಿ ಜೀರ್ಣ ಕೂಡ ಆಗುತ್ತೆ.
1: ಈಗ ನಾವು

0: ಸ್ವಾಸ್ಥ್ಯ ಮತ್ತೆ ಪೌಷ್ಟಿಕತೆ ಅಂತ ಕೇಳ್ತಾ ಇರ್ತೀವಿ, ಇವುಗಳ ವ್ಯತ್ಯಾಸ ಏನು ಅಂತ?
1: ಸ್ವಾಸ್ಥ್ಯ ಮತ್ತು ಪೌಷ್ಟಿಕತೆ ಇದು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ. ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ, ಪೌಷ್ಟಿಕತೆ ಅಂದ್ರೆ ಪೋಷಕಾಂಶಗಳಿರುವಂತ ಆಹಾರ. ಇದೆರಡು ಸೇಮ್ ಆಗಿ ಉಪಯೋಗಿಸೋಕ್ ಆಗಲ್ಲ, ಬಟ್ ಇದು ಒಂದಕ್ಕೊಂದು ಪೂರಕ ಇದೆ. ಒಂದಿದ್ರೇನೆ ಒಂದ್ ಆಗಕ್ ಸಾಧ್ಯ. ಈಗ ನಮ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ ವಿಶ್ವ ಸ್ವಾಸ್ಥ್ಯ ಸಂಸ್ಥೆ ಏನಿದೆಯಲ್ಲ, ಅದ್ರ ಪ್ರಕಾರ ಹೆಲ್ತ್ ಅಥವಾ ಸ್ವಾಸ್ಥ್ಯ ಅಂದ್ರೆ ಶಾರೀರಿಕ, ಸಾಮಾಜಿಕ ಹಾಗೂ ಮಾನಸಿಕ ಪರಿಪೂರ್ಣತೆ ಇರೋದು ಅಂತ. ಅಂದ್ರೆ ಈಗ ಕೇವಲ ಒಂದು ರೋಗ ಅಥವಾ ಅಶಕ್ತತೆ ಇಲ್ಲ ಅಂತಂದ್ರೆ ಅವನು ಸ್ವಾಸ್ಥ್ಯವಾಗಿದ್ದಾನೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಈ ಪೌಷ್ಟಿಕತೆ ಚೆನ್ನಾಗಿದ್ರೇನೆ ಸ್ವಾಸ್ಥ್ಯ ಉತ್ತಮವಾಗಿರಕ್ ಸಾಧ್ಯ.
0: ಪೋಷಕಾಂಶಗಳು ಅಂದ್ರೇನು ಅಂತೀರಿ?
1: ಈಗ ಆಹಾರದಲ್ಲಿ ರಾಸಾಯನಿಕ ಅಂಶಗಳೇನಿರ್ತವೆ ಅದನ್ನ ನಾವು ಪೋಷಕಾಂಶಗಳು ಅಂತ ಕರಿತೀವಿ. ಈ ಪೋಷಕಾಂಶಗಳು ಇದ್ರೇನೆ ನಾವು ಆರೋಗ್ಯವಂತವಾಗಿರ್ಲಿಕ್ಕೆ ಸಾಧ್ಯ. ಆಮೇಲೆ ಇದು ರಕ್ತಗತವಾಗಿ ಬಳಕೆ ಆಗ್ತವೆ. ಈ ಕೆಲವು ಪೋಷಕಾಂಶಗಳು ಅತ್ಯವಶ್ಯಕವಾಗಿ ಶರೀರಲ್ಲೇ ಸಿಗುತ್ತೆ, ಬಟ್ ಕೆಲವೊಂದು ನಾವು ಆಹಾರದ ಮೂಲಕ ಸೇವಿಸಬೇಕಾಗುತ್ತೆ. ಈ ಪೋಷಕಾಂಶಗಳು ಎರಡು ತರ ವಿಭಜನೆಗೊಳಿಸಿದರೆ ಏನಂದ್ರೆ, ಒಂದು ಸ್ಥೂಲ ಪೋಷಕಾಂಶಗಳು, ಇನ್ನೊಂದು ಸೂಕ್ಷ್ಮ ಪೋಷಕಾಂಶಗಳು. ಸ್ಥೂಲ ಪೋಷಕಾಂಶಗಳು ಅಂದ್ರೆ ಇದು ಪ್ರಮುಖವಾಗಿ ಆಹಾರದಿಂದಲೇ ದೊರೆಯುತ್ತದೆ. ಇವು ಶರೀರದ ಬೆಳವಣಿಗೆಗೆ, ನಿರ್ವಹಣೆಗೆ ಮತ್ತು ಚಟುವಟಿಕೆಗಳಿಗೆ ಶಕ್ತಿ ಮತ್ತು ಬೇರೆ ಪೋಷಕಾಂಶಗಳು ಒದಗಿಸ್ತವೆ. ಇದಕ್ಕೆ ಉದಾಹರಣೆ ಅಂದ್ರೆ ಸರ್ಕರ ಪಿಷ್ಟ, ಕೊಬ್ಬಿನಂಶ, ಆಮೇಲೆ ಪ್ರೋಟೀನ್ಗಳು, ಆಮೇಲೆ ಸ್ಥೂಲ ಖನಿಜಗಳು ಮತ್ತು ನೀರು, ಇವೆಲ್ಲ ಸ್ಥೂಲ ಪೋಷಕಾಂಶಗಳಿದಾವೆ. ಸೂಕ್ಷ್ಮ ಪೋಷಕಾಂಶಗಳಂದ್ರೆ ಇದರಲ್ಲಿ ಮೇನ್ಲಿ ಅನ್ನಾಂಗಗಳು ಬರ್ತವೆ, ಅಂದ್ರೆ ವಿಟಮಿನ್ಸ್. ಇದ್ರಲ್ಲಿ ಮತ್ತೆ ಎರಡು ತರ, ನೀರಿನಲ್ಲಿ ಕರಗುವಂತದ್ದೊಂದು ಮೇದಸ್ ಅಥವಾ ಕೊಬ್ಬಿನಲ್ಲಿ ಕರಗುವಂತದ್ದು ವಿಟಮಿನ್ಗಳು, ಅಂದ್ರೆ ವಾಟರ್ ಸಾಲ್ಯುಬಲ್ ಮತ್ತೆ ಫ್ಯಾಟ್ ಸಾಲ್ಯುಬಲ್ ಅಂತ ಹೇಳ್ತಾರೆ. ಮತ್ತು ಇದರಲ್ಲಿ ನಮ್ಗೆ ಮಿನರಲ್ಸ್ ಅಂದ್ರೆ ಖನಿಜಾಂಶಗಳು ಇದರಲ್ಲಿ ಸಿಗುತ್ತೆ. ಇವು ಆರೋಗ್ಯ ಸಂರಕ್ಷಣೆಗೆ ಸೂಕ್ಷ್ಮ ಪೋಷಕಾಂಶಗಳು ಬಹಳ ಅವಶ್ಯಕ.
0: ಪೋಷಕಾಂಶಗಳ ಅವಶ್ಯಕತೆ ಹೇಗೆ ತಿಳಿದು ಬರುತ್ತೆ ಅಂತ?
1: ಈಗ ಪೋಷಕಾಂಶಗಳ ಅವಶ್ಯಕತೆ ಅಂದ್ರೆ ಇದು ವ್ಯಕ್ತಿಯ ಲಿಂಗ, ವ್ಯಕ್ತಿಯ ವಯಸ್ಸು, ಅವನ ಚಟುವಟಿಕೆಗಳ ಮಟ್ಟ, ಆಮೇಲೆ ಅವನಿರೋ ವಾತಾವರಣ, ಆಮೇಲೆ ಶಾರೀರಿಕ ಒತ್ತಡ ಅಂದ್ರೆ ಅವ್ರ ಗರ್ಭಿಣಿ ಇದಾರೋ, ಬಾಣಂತಿ ಇದಾರೋ, ಸಕ್ಕರೆ ಕಾಯಿಲೆ ಇದೆಯೋ, ರಕ್ತದ ಒತ್ತಡ ಇದೆಯೋ ಮುಂತಾದವು, ಇವೆಲ್ಲ ಅಂಶಗಳನ್ನ ಸೇರ್ಕೊಂಡು ಇದ್ರ ಮೇಲೆ ಅವಲಂಬನೆ ಆಗಿರ್ತದೆ ಎಷ್ಟು ನಮ್ಗೆ ಪೋಷಕಾಂಶಗಳು ಬೇಕು ಅಂತ. ಈಗ ನಮ್ಮ ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ರೆಕಮೆಂಡೆಡ್ ಡಯಟರಿ ಅಲೋವೆನ್ಸಸ್ ಫಾರ್ ಇಂಡಿಯನ್ಸ್ ಅಂತ ಇದೆ. ಅಂದ್ರೆ ಶಿಫಾರಸು ಮಾಡಲಾದ ಆಹಾರ ಸೇವನೆಯ ಕೋಷ್ಟಕ. ಇದರ ಪ್ರಕಾರ ಅವಶ್ಯಕತೆ ಅನುಗುಣವಾಗಿ ಶರೀರಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಒದಗಿಸುವಂತೆ ಆಹಾರ ಪದಾರ್ಥಗಳ ಪ್ರಮಾಣವನ್ನು ನೀಡಲಾಗಿದೆ. ಅಂದ್ರೆ ಅವರು ಒಂದು ಲಿಮಿಟ್ ಹೇಳ್ಬಿಟ್ಟಿದ್ದಾರೆ ನಮ್ಮ ಇಂಡಿಯನ್ಸ್ಗೆ, ಯಾವ ವಯಸ್ಸಿಗೆ ಯಾವ ಲಿಂಗಕ್ಕೆ ಎಷ್ಟು ಆಹಾರ ಬೇಕಾಗುತ್ತೆ ಅಂತ ಅವ್ರು
0: ತಿಳಿಸ್ಕೊಟ್ಟಿದ್ದಾರೆ,
1: ಪಟ್ಟಿ ಮಾಡ್ಬಿಟ್ಟಿದ್ದಾರೆ, ಅದ್ರ ಪ್ರಕಾರನೇ ಸೇವಿಸಬೇಕಾಗತ್ತೆ.
0: ಇನ್ನೊಂದು ವಿಚಾರ ಅಂದ್ರೆ ಈ ಅಪೌಷ್ಟಿಕತೆ ಅಂತ, ಅದ್ರ ಬಗ್ಗೆ ಕೇಳ್ತಾ ಇರ್ತೀವಿ, ಹಾಗಂದ್ರೆ ಏನು ಅಂತ?
1: ಈ ಅಪೌಷ್ಟಿಕತೆ ಅಥವಾ ಕುಪೌಷ್ಟಿಕತೆ ಅಂದ್ರೆ ಇದು ಶರೀರದ ಅವಶ್ಯಕತೆಗಳು ಮತ್ತು ಸೇವಿಸುತ್ತಿರುವ ಆಹಾರದ ನಡುವಿನ ವ್ಯತ್ಯಾಸವನ್ನು ಕುಪೌಷ್ಟಿಕತೆ ಅಥವಾ ಅಪೌಷ್ಟಿಕತೆ ಅಂತ
0: ನ್ಯೂನಪೋಷಣೆ ಅಂತ ಕೂಡ
1: ನ್ಯೂನಪೋಷಣೆ ಕೂಡ ಅಂತಾನೂ ಕರಿತೀವಿ. ಇದು ನಮ್ಗೆ ಬೇಕಾದ ಕ್ಯಾಲರಿ ಅಂಶ ಇರ್ಬೋದು ಅಥವಾ ಬೇರೆ ಪೋಷಕಾಂಶಗಳು ಇವೆರಡರಲ್ಲಿ ಸ್ವಲ್ಪ ವ್ಯತ್ಯಾಸ ಅಂದ್ರೆ ಕೊರತೆನೂ ಆಗಿರ್ಬೋದು ಅಥವಾ ಜಾಸ್ತಿನೂ ಆಗಿರ್ಬೋದು, ಹೆಚ್ಚಾಗಿನೂ ಇರ್ಬೋದು. ಈ ಅಸಮತೋಲನ ಏನಿದೆ ಅಲ್ಲ ಅದನ್ನ ನಾವು ಅಪೌಷ್ಟಿಕತೆ ಅಂತ ಕರಿತೀವಿ.
0: ಈ ಪೂರಕ ಆಹಾರ ಅಂತ ನಾವು ಕೇಳ್ತಾ ಇರ್ತೀವಿ, ಇದರ ಅವಶ್ಯಕತೆ ಇದೆಯೇ?
1: ಪೂರಕ ಆಹಾರದ ಅವಶ್ಯಕತೆ ತುಂಬಾ ಇದೆ. ಈಗ ಶಿಶು ಅಥವಾ ಸಣ್ಣ ಮಕ್ಕಳ ಪೌಷ್ಟಿಕತೆ ಮಹತ್ವಪೂರ್ಣ, ಯಾಕಂದ್ರೆ ಇವ್ರು ಬೇಗ ಕುಪೌಷ್ಟಿಕತೆಗೆ ತುತ್ತಾಗ್ತಾರೆ. ಈ ವಯಸ್ಸಿನಲ್ಲಿ ಶಾರೀರಿಕ ಬೆಳವಣಿಗೆ ಅತ್ಯಂತ ಹೆಚ್ಚಿಗೆ ಇರ್ತದೆ, ತುಂಬಾ ವೇಗವಾಗ್ತದೆ. ಆದ್ರಿಂದ ಮಕ್ಕಳಿಗೆ ವಯಸ್ಕರ್ಕಿಂತ ಹೆಚ್ಚು ಪೌಷ್ಟಿಕಾಂಶಗಳು ಬೇಕಾಗ್ತದೆ. ಅಂದ್ರೆ ಆಲ್ಮೋಸ್ಟ್ ನಾವು ಡಬಲ್ ಅಂತ ಹೇಳ್ಬೋದು. ಈಗ ನಮ್ಮ ವಯಸ್ಸಿನವ್ರಿಗೆ ನಾವು ಹೇಳಿದ್ರೆ ನಮ್ಗೆ ಕನಿಷ್ಠ 40-63 ಕಿಲೋ ಕ್ಯಾಲರಿ ಶಕ್ತಿ ಬೇಕಾಗತ್ತೆ. ಅದನ್ನ ನೋಡಿದ್ರೆ ಮಕ್ಕಳಲ್ಲಿ ಅದ್ರ ಎರಡು ಪಟ್ಟು ಬೇಕಾಗುತ್ತೆ ಪರ್ ಕೆಜಿ ಬಾಡಿ ವೇಟ್,
0: ಒಂದು ಕೆಜಿ ದೇಹ
1: ತೂಕಕ್ಕೆ 100-120. ನಮ್ಗಾದ್ರೆ 40-60 ಸಾಕಾಗತ್ತೆ. ಅದೇ ರೀತಿ ಪ್ರೋಟೀನ್ ಕೂಡ ನಮ್ಗಾದ್ರೆ 1 gram ಪರ್ ಕೆಜಿ ಬಾಡಿ ವೇಟ್ ಸಾಕು, ಆದ್ರೆ ಮಕ್ಕಳಿಗಾದ್ರೆ 2 gram ಬೇಕು.
0: ಪ್ರತಿ ಕೆಜಿ ದೇಹ ತೂಕಕ್ಕೆ 2 gram
1: ಮಕ್ಕಳಿಗೆ ಬೇಕಾಗುತ್ತೆ. ನಾವು ಇದರಿಂದ ಅರ್ಥ ಮಾಡ್ಕೋಬಹುದು ಅವ್ರದ್ದು ಬೆಳವಣಿಗೆ ಎಷ್ಟು ವೇಗವಾಗಿದೆ ಅಂತ. ಆಮೇಲೆ ಈ ಶಿಶುವಿಗೆ ತಾಯಿ ಹಾಲು ಮತ್ತು ಪೂರಕ ಆಹಾರ ಎರಡು ಬಹಳ ಮುಖ್ಯ. ಈಗ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ತಾಯಿ ಹಾಲು ಎಲ್ಲರೂ ಕುಡಿಸ್ತಾರೆ ಅಂತಾನೆ ಹೇಳ್ತಾರೆ, ಬಟ್ ಇದು ಸರಿಯಾದ ರೀತಿಯಲ್ಲಿ ಯಾರು ಪಾಲಿಸ್ತಾ ಇಲ್ಲ. ಈಗ ನಮ್ಗೇನ್ ತಿಳಿದು ಬಂದಿದೆ ಅಂದ್ರೆ 16% ಶಿಶುಗಳು ಜನನ ಆದ ತಕ್ಷಣ 1 ಗಂಟೆ ಒಳಗಡೆ ತಾಯಿ ಹಾಲು ಕುಡಿಸ್ತಾ ಇದ್ದಾರೆ. ಕೇವಲ 16% ಅಂದ್ರೆ ಮಿಕ್ಕೋರಿಗೆ 1 ಗಂಟೆ

0: ಒಳಗಡೆ ಸಿಗ್ತಾ ಇಲ್ಲ ಅಂತ. ಆಮೇಲೆ ಒಂದು 34% ಶಿಶುಗಳಿಗೆ ಅಂದ್ರೆ 6 ತಿಂಗಳಿಂದ 9 ತಿಂಗಳವರೆಗೆ ಏನ್ ಪೂರಕ ಆಹಾರ ಶುರು ಮಾಡ್ಬೇಕು ಅದು ಕೇವಲ 34% ಮಕ್ಕಳಿಗೆ ಶುರು ಮಾಡ್ತಾ ಇದ್ದಾರೆ. ಅಂದ್ರೆ ಮಿಕ್ಕವರಿಗೆ ಪೂರಕ ಆಹಾರ 6 ತಿಂಗಳಲ್ಲಿ ಶುರು ಮಾಡ್ತಾನೆ ಇಲ್ಲ ಅಂತ. ಇದೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಶಿಶು ಜನಿಸಿದ ಬಳಿಕ 6 ತಿಂಗಳವರೆಗೂ ಕೇವಲ ತಾಯಿ ಹಾಲು ಕೊಡಬೇಕು, ಅದೇ ಸಾಕಾಗುತ್ತೆ. ನೀರು ಕೂಡ ಕೊಡಬಾರ್ದು, ಯಾಕಂದ್ರೆ ಬೇಕಾದಂತ ನೀರಿನ ಅಂಶ ಮತ್ತು ಬೇರೆ ಪೋಷಕಾಂಶಗಳು ತಾಯಿ ಹಾಲಲ್ಲಿ ಸಿಕ್ಬಿಡುತ್ತೆ. 6 ತಿಂಗಳ ನಂತರ ಮಾತ್ರ ಪೂರಕ ಆಹಾರ ಶುರು ಮಾಡಲೇಬೇಕು. ಈಗ ಸಾಮಾನ್ಯ ಹೆರಿಗೆ ಆದ್ರೆ 1/2 ಗಂಟೆ ಒಳಗಡೆನೆ ತಾಯಿ ಹಾಲು ಕೊಡಬೇಕು. ಅದೇ ಇದೇನಾದ್ರೂ ಶಸ್ತ್ರಚಿಕಿತ್ಸೆ ಪಡೆದು ಆದ್ರೆ 4 ರಿಂದ 6 ಗಂಟೆ ಒಳಗಡೆ ತಾಯಿ ಹಾಲು ಕೊಡಬೇಕು. ಈ ತಾಯಿ ಮೊದಲನೇ ಹಾಲು ಏನಿದೆ ಅಲ್ಲ ಅದಕ್ಕೆ ಗಿಣ್ಣದ ಹಾಲು ಅಥವಾ ಕೊಲೆಸ್ಟ್ರಾಮ್ ಅಂತಾರೆ. ಇದು ಪ್ರಥಮ ರೋಗ ಪ್ರತಿನಿರೋಧಕ ಶಕ್ತಿ ಇರುವಂತದ್ದು, ಅಂದ್ರೆ ರೋಗ ತಡೆಗಟ್ಟಂತ ಶಕ್ತಿ ಇದ್ರಲ್ಲಿದೆ. ಸೊ ಇದನ್ನ ಮಾತ್ರ ಕಡ್ಡಾಯವಾಗಿ ಕುಡಿಸ್ಲೇಬೇಕು,
1: ತಪ್ಪಿಸ್ಲೇಬಾರ್ದು.
0: ಆಮೇಲೆ ಇದ್ರಲ್ಲಿ ಎ ಅನ್ನಂಗ ಕೂಡ ಜಾಸ್ತಿ ಇದೆ. ಸೊ ಇದರಿಂದ ಆಂಟಿ ಆಕ್ಸಿಡೆಂಟ್ ಲೆವೆಲ್ ಏನ್ ಹೇಳ್ತೀವಿ ಅದು ಕೂಡ ಜಾಸ್ತಿ ಸಿಗುತ್ತೆ ಈ ಮಗುಗೆ.
1: ಇನ್ನ ಈ ಪೂರಕ ಆಹಾರ ಅಂತ ನಾವು ಕೇಳಿದೀವಲ್ಲ, ಇದು ಮುಖ್ಯವಾಗಿ ಯಾವಾಗ ಮತ್ತೆ ಯಾವ ಪದಾರ್ಥಗಳಿಂದ ನಾವು ತಯಾರು ಮಾಡಿಕೊಂಡು ಇದನ್ನ ಪ್ರಾರಂಭಿಸಬೇಕು ಶಿಶುಗಳಿಗೆ ಅಂತ?
0: ಈಗ ತೀವ್ರಗತಿಯಲ್ಲಿ ಬೆಳೆಯುತ್ತಿರುವ ಈ ಮಗುವಿನ ಅವಶ್ಯಕತೆಗಳನ್ನು ಪೂರೈಸಲು 6 ತಿಂಗಳು ತುಂಬಿದ ಬಳಿಕ ಪೂರಕ ಆಹಾರವನ್ನು ನೀಡುವುದು ಅವಶ್ಯಕತೆ ಜಾಸ್ತಿ ಇದೆ. ಈಗ 6 ತಿಂಗಳು ತುಂಬಿದ ಮಗುವಿಗೆ ಮೊದಲು ಒಂದು ತಿಳಿ ದ್ರವದ ರೂಪದಲ್ಲಿ ಮೇಲಿನ ಆಹಾರ ಕೊಡಬೇಕು. ಎಂತ ದ್ರವ ಅಪ್ಪ ಅಂದ್ರೆ ಹಸುವಿನ ಹಾಲಿಂದ ಶುರು ಮಾಡಬಹುದು, ಹಣ್ಣಿನ ರಸದಿಂದ ಶುರು ಮಾಡಬಹುದು, ಅಥವಾ ತುಂಬಾ ತಿಳಿ ಇರುವಂತ ಅನ್ನದ ಗಂಜಿ ಬೇಳೆಕಟ್ಟು ಈ ಪದಾರ್ಥಗಳಿಂದ ಶುರು ಮಾಡಬೇಕು. ಈಗ ಒಂದೇ ಸಲ ನಾವು ಗಟ್ಟಿಯಾದ ಗಂಜಿ ಕೊಡ್ತೀವಿ 6 ತಿಂಗಳಿಗೆ ಅಂದ್ರೆ ಅದು ಜೀರ್ಣ ಆಗಲ್ಲ. ಉತ್ತರ ಕರ್ನಾಟಕದಲ್ಲಿ ಏನಾಗುತ್ತೆ, 1 ವರ್ಷದ ತನಕ ಹಾಲು ಕುಡಿಸ್ತಾರೆ, ಏನು ಮೇಲಿನ ಆಹಾರ ಕೊಡಲ್ಲ. ಅದೇ ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ನೋಡಿ, 3 ತಿಂಗಳಿಗೆ ರಾಗಿ ಗಂಜಿ ರಾಗಿ ಸ್ಲರಿ
1: ಕೊಡ್ತಾರೆ.
0: ಈ ವ್ಯತ್ಯಾಸ ಕಂಡು ಬಂದಿದೆ. ಈಗ 2 ತಪ್ಪು,
1: 6 ತಿಂಗಳವರೆಗೂ ಅದೇ ಹಾಲೆ
0: ಸಾಕಾಗುತ್ತೆ. 3 ತಿಂಗಳಿಗೆ ಆ ರಾಗಿ ಸ್ಲರಿ ರಾಗಿ ಗಂಜಿ ಅದ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಆ ಮಗುವಿಗಿರಲ್ಲ. 6 ತಿಂಗಳ ನಂತರನೇ ಅದಕ್ಕೆ ಆ ಶಕ್ತಿ ಬರ್ತದೆ.
1: ಒಂದ್ ವೇಳೆ ತಾಯಿಯ ಎದೆ ಹಾಲು ಸಾಕಷ್ಟು ಆಗ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡಬಹುದು?
0: ಸಾಕಷ್ಟು ಆಗ್ಲಿಲ್ಲ ಅಂದ್ರೆ ಈ ಹಸು ಹಾಲಿದೆ ಅಲ್ಲ ಅದನ್ನ ಒಂದೇ ಕೊಡಬೇಕು, ಅದು ಅಷ್ಟು ಗಟ್ಟಿ ಅಲ್ಲ, ಅದರಲ್ಲಿ 1/2 ನೀರು 1/2 ಹಸುವಿನ ಹಾಲು ಎರಡು ಬೆರೆಸಿ ಸ್ವಲ್ಪ ಉಗುರು ಬೆಚ್ಚಿಗೆ ಬಿಸಿ ಮಾಡಿ ಕೊಡಬೇಕು. 6 ತಿಂಗಳ ನಂತರ ಮಾತ್ರ ಕಡ್ಡಾಯವಾಗಿ ಪೂರಕ ಆಹಾರ ಶುರು ಮಾಡಲೇಬೇಕು. ಈಗ ಉತ್ತರ ಕರ್ನಾಟಕದಲ್ಲಿ 6 ತಿಂಗಳಿಗೆ ಯಾರು ಕೊಡಲ್ಲ, ಹಾಲು ಬರ್ತಾ ಇದೆ ಅಂತ 12 ತಿಂಗಳವರೆಗೂ ಬರೀ ಹಾಲು ಕುಡಿಸ್ಕೊಂಡೇ ಇರ್ತಾರೆ. ಆಮೇಲೆ ನ್ಯೂನ ಪೋಷಣೆ ಜಾಸ್ತಿ ಆಗುತ್ತೆ, ಅಪೌಷ್ಟಿಕತೆ ಕಂಡು ಬರುತ್ತೆ. ಆಮೇಲೆ ಅದರಿಂದ
1: ತಾಯಿಯ ಮೇಲೂ ಒತ್ತಡ ಜಾಸ್ತಿ ಆಗುತ್ತೆ,
0: ಒತ್ತಡ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಈ 7ನೇ ತಿಂಗಳು ತುಂಬಿದಾಗ ಏನ್ ಮಾಡ್ಬೇಕು, ಇದಕ್ಕೆ ಸ್ವಲ್ಪ ಗಟ್ಟಿ ಅಂದ್ರೆ ಅರೆ ಗಟ್ಟಿ ಸೆಮಿ ಸಾಲಿಡ್ ಅಂತ ಹೇಳ್ತೀವಲ್ಲ ಆ ತರ ಆಹಾರ ಕೊಡ್ಬೋದು. ಇದಕ್ಕೆ ನಾವು ಅಕ್ಕಿ ಗಂಜಿ ಬೇಳೆಕಟ್ಟು ಅಥವಾ ಯಾವುದೇ ಧಾನ್ಯವನ್ನು ಹುರಿದು ಅಥವಾ ಮೊಳಕೆ ಬರೆಸಿ ಒಣಗಿಸಿ ಹುರಿದು ಹಿಟ್ಟು ಮಾಡಿ ಗಂಜಿ ರೂಪದಲ್ಲಿ ಕೊಡ್ಬೋದು. ಅಥವಾ ಈ 7ನೇ ತಿಂಗಳಲ್ಲಿ ನಾವು ಕಿವುಚಿದ ಬಾಳೆಹಣ್ಣು ಅಥವಾ ತರಕಾರಿ ಬೇಯಿಸಿದ ಮಿಶ್ರಿತ ಗಂಜಿ ಕೂಡ ಕೊಡ್ಬೋದು. 8 ತಿಂಗಳು ತುಂಬಿದ ಮಗುವಿಗೆ ಮೆತ್ತೆಗೆ ಬೇಯಿಸಿದ ಅನ್ನ ಅಥವಾ ಬೇಯಿಸಿದ ತರಕಾರಿಗಳು ಕೂಡ ಕೊಡ್ಬೋದು. 9ನೇ ತಿಂಗಳ ನಂತರ ಕುಟುಂಬದಲ್ಲಿ ಬಳಸುವ ಎಲ್ಲಾ ಆಹಾರಗಳನ್ನು ಮಸಾಲೆ ಇಲ್ಲದೇನೆ ಚೆನ್ನಾಗಿ ಕಿವುಚಿ ಮೆತ್ತಗೆ ಮಾಡಿ ತಿನ್ನಿಸಬಹುದು. ಇದರಲ್ಲಿ ಬೇಯಿಸಿದ ಬೇಳೆಕಾಳುಗಳು ಇರ್ಬೋದು ಅಥವಾ ಹಾಲಿನಲ್ಲಿ ಚಪಾತಿ ರೊಟ್ಟಿ ಅನ್ನ ಈ ತರ ಯಾವುದೇ ಪದಾರ್ಥವನ್ನ ಕಿವುಚಿ ತಿನ್ನಿಸಬಹುದು. 1 ವರ್ಷ ತುಂಬಿದ ನಂತರ ಮನೆಯಲ್ಲಿ ಯಾವುದೇ ಸಾಮಾನ್ಯವಾಗಿ ತಯಾರಿಸಿದಂತ ಎಲ್ಲಾ ಪದಾರ್ಥಗಳನ್ನು ಕೊಡಬಹುದು. ಈಗ ಮಗುವಿಗೆ ಜೀರ್ಣವಾಗಿಸಿಕೊಳ್ಳಲು ಸುಲಭವಾದಂತ ಕಿಚಡಿ ಅಥವಾ ಇಡ್ಲಿ ಡೋಕ್ಲಾ ಮುಂತಾದ ಪೌಷ್ಟಿಕ ಆಹಾರ ಕೂಡ ರೂಢಿ ಮಾಡಬೇಕು. ಸೊಪ್ಪು ಬಹಳ ಮುಖ್ಯ. ಕಬ್ಬಿಣದ ಅಂಶ, ಬೀಟಾ ಕೆರೋಟಿನ್ ಅಂದ್ರೆ ಎ ಅನ್ನಾಂಗ, ಫೋಲಿಕ್ ಆಮ್ಲ ಒದಗಿಸೋ ಈ ಸೊಪ್ಪುಗಳು. ಅದಕ್ಕೆ ಈ ಬೇಯಿಸಿದ ಸೊಪ್ಪು ವಾರಕ್ಕೆ 3 ರಿಂದ 5 ದಿನ ಕೊಡ್ತಾ ಇರಬೇಕು. ಈಗ ಮಗುವಿಗೆ ಋತುಮಾನದಲ್ಲಿ ಸಿಗುವಂತ ಬಾಳೆಹಣ್ಣು, ಪರಂಗಿ ಹಣ್ಣು, ಮಾವಿನ ಹಣ್ಣು, ಮೋಸಂಬಿ, ಕಿತ್ತಳೆ ಈ ತರ ಹಣ್ಣುಗಳನ್ನ ಕಿವುಚಿ ತಿನ್ನಿಸಬೇಕು. ಹುರಿದ ಧಾನ್ಯ ಮತ್ತು ಬೇಳೆಗಳನ್ನು ಹಿಟ್ಟು ಮಾಡಿಕೊಂಡು 1 ರಿಂದ 2 ತಿಂಗಳವರೆಗೂ ಶೇಖರಿಸಿಕೊಂಡು ಇದನ್ನು ಕೂಡ ನಾವು ಬಿಸಿ ನೀರು ಅಥವಾ ಬಿಸಿ ಹಾಲಲ್ಲಿ ಅದನ್ನು ಬೇಯಿಸಿಬಿಟ್ಟು ಅದನ್ನು ಕೂಡ ನಾವು ಕೊಡಬಹುದು ಗಂಜಿ ರೂಪದಲ್ಲಿ. ಯಾಕಂದ್ರೆ ಯಾವಾಗ್ಲೂ ತಾಜಾ ರೂಪದಲ್ಲಿ ಮಾಡಿಕೊಡ್ಲಿಕ್ಕೆ ತಾಯಂದ್ರಿಗೆ ಆಗಲ್ಲ. ಸೊ ಈ ತರ ನಾವು ಪುಡಿ ಮಾಡಿ ಇಟ್ಟುಕೊಂಡು ಅದನ್ನು 2 ತಿಂಗಳವರೆಗೂ ಉಪಯೋಗಿಸ್ಕೊಳ್ತಾ ಇರಬಹುದು. ಈ ಮಗುವಿನ ಆಹಾರಕ್ಕೆ 1 ಚಮಚ ಎಣ್ಣೆ ಮತ್ತು ಸಕ್ಕರೆ ಅವಶ್ಯಕವಾಗಿ ಹಾಕಲೇಬೇಕು. ಯಾಕಂದ್ರೆ ಇದರಿಂದ ಆಹಾರ ಇನ್ನೂ ಸ್ವಲ್ಪ ಶಕ್ತಿ ಸಂಪನ್ನ ಆಗುತ್ತೆ. ಆಮೇಲೆ ಮಗು ಗಟ್ಟಿ ಪದಾರ್ಥಗಳನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾದ್ರಿಂದ ಇಂಥ ಆಹಾರ ಪುಷ್ಟಿ ನೀಡುತ್ತೆ ಆ ಮಕ್ಕಳಿಗೆ. ಮಗುವಿನ ತೂಕ ಅನುಗುಣವಾಗಿ ಶಕ್ತಿ

0: ಬಿಡುವ ಆಹಾರ ದೊರೆಯುತ್ತದೆ. ಅದಕ್ಕೆ ನಾವು ಒಂದ್ ಸ್ವಲ್ಪ ತುಪ್ಪ ಮತ್ತೆ ಒಂದ್ ಸ್ವಲ್ಪ ಸಕ್ಕರೆ ಸೇರಿಸಬೇಕು. ಪೂರಕ ಆಹಾರದ ಜೊತೆ 2 ವರ್ಷದವರೆಗೂ ತಾಯಿ ಹಾಲು ಕೊಡ್ತಾನೆ ಇರಬೇಕು. ಈಗ ನವಜಾತ ಶಿಶುವಿಗೆ ನಿರಂತರವಾಗಿ ಪೂರಕ ಆಹಾರ ನೀಡಿದ್ರೆ 6 ತಿಂಗಳಿಂದ 2 ವರ್ಷದ ಮಗುವಿಗೆ ಕುಪೌಷ್ಟಿಕತೆ ಅಥವಾ ಅಪೌಷ್ಟಿಕತೆ ಬರದೇ ಇರುವಂಗೆ ನೋಡ್ಕೊಳ್ಬಹುದು. ಆಮೇಲೆ ಈ ಮಗುವಿನ ಬೆಳವಣಿಗೆ ಬಗ್ಗೆ ನಿಗಾ ಇಡಬೇಕು, ಅಥವಾ ಅದು ನಮ್ಗೆ ಗೊತ್ತಾಗ್ತಾ ಇರಬೇಕು ಅದ್ರ ಕೊರತೆ ಏನು ಆಗ್ತಾ ಇಲ್ಲ ಅಂತ ಅಂದ್ರೆ, ಇದನ್ನ ಯಾವಾಗ್ಲೂ ನಾವು ನಿಯಮಿತವಾಗಿ ಮಗುವಿನ ತೂಕವನ್ನು ನೋಡ್ತಾ ಇರಬೇಕು. ತೂಕದಲ್ಲಿ ವ್ಯತ್ಯಾಸ ಬಂದ್ರೇನೆ ನಮಗ್ ಗೊತ್ತಾಗುತ್ತೆ ಆ ಮಗು ಅಪೌಷ್ಟಿಕತೆ ಶುರು ಆಗಿದೆಯೋ ಅಥವಾ ನ್ಯೂನಪೋಷಣೆ ಶುರು ಆಗಿದೆಯೋ ಅಂತ ನಮ್ಗೆ ತಿಳಿದ್ ಬರಲು ಈ ತೂಕನೇ ಮೇನ್.
1: ಅದನ್ನ ನಾವು ಪರಿವೀಕ್ಷಣೆ
0: ಮಾಡ್ತಾ ಇರಬೇಕು. ತಿಂಗಳಿಗೆ ಒಂದು ಸಲ ಅದು ತೂಕ ಮಾಡಿಸ್ಬೇಕು. ಆಮೇಲೆ ಈ ಮಗುವಿಗೆ ನಾವು ಆಹಾರವನ್ನು ತಯಾರಿಸುವಾಗ ಅಥವಾ ತಿನ್ನಿಸುವಾಗ ಸ್ವಚ್ಛತೆ ಬಗ್ಗೆ ತುಂಬಾ ಗಮನ ಇಟ್ಕೊಳ್ಬೇಕು. ಇಲ್ಲಾಂದ್ರೆ ಮತ್ತೆ ಮಗುವಿಗೆ ರೋಗಗ್ರಸ್ತ ಆಗಿ ಅತಿಸಾರ ಬೇದಿ ಆ ತರ ತೊಂದರೆಗಳು ಉಂಟಾಗ್ತವೆ. ಆಮೇಲೆ ಈ ಕಾಯಿಲೆ ಬಿದ್ದಾಗ ಮಾತ್ರ ಮಗುವಿಗೆ ಮೇಲಿನ ಆಹಾರ ಸ್ವಲ್ಪ ಕಡಿಮೆ ಮಾಡಿ ತಾಯಿ ಹಾಲು ಕೊಟ್ರೆ ಸ್ವಲ್ಪ ಬೇಗ ಗುಣ ಆಗ್ತವೆ ಮಕ್ಕಳು.
1: ಈ ಪೂರಕ ಆಹಾರಗಳು ಪೇಟೆನಲ್ಲಿ ಸಿಗುವು ಅಂದ್ರೆ ಹೆಚ್ಚು ದುಬಾರಿಯಾಗಿರ್ತವೆ. ನಾವು ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತ ಆಹಾರವನ್ನು ಪಡೆಯೋದಕ್ಕೆ ಸಾಧ್ಯನೇ?
0: ಖಂಡಿತ ಸಾಧ್ಯ ಇದೆ. ಎಲ್ಲರೂ ತಮ್ಮ ಆದಾಯ ಏನಿರುತ್ತೆ ಅದರ ಪ್ರಕಾರ ಹೆಚ್ಚಿನ ಮಟ್ಟಿಗೆ ಪೌಷ್ಟಿಕತೆಯನ್ನು ಹೊಂದುವಂತ ಆಹಾರ ಪದಾರ್ಥಗಳನ್ನು ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡ್ಕೊಳ್ಬೇಕು. ಉದಾಹರಣೆಗೆ ಎಲ್ಲರೂ ಮಾಂಸ ತಿನ್ನಕಾಗಲ್ಲ, ಯಾಕಂದ್ರೆ ಅದ್ರ ಬೆಲೆ ದುಬಾರಿ. ಈ ಮಾಂಸಾಹಾರಕ್ಕೆ ಹೋಲಿಸಿದ್ರೆ ಈ ಬೇಳೆ ಕಾಳುಗಳು ಅದಷ್ಟೇ ಪ್ರೋಟೀನ್ ಹೊಂದಿರುವಂತ ಅಗ್ಗ ವಸ್ತುಗಳಾಗಿರ್ತವೆ. ಈ ತರ ನಾವು ಈ ಬೇಳೆ ಕಾಳುಗಳು ಉಪಯೋಗಿಸೋದ್ರಿಂದ ಮಾಂಸವನ್ನು ಬಿಟ್ಟು ಇದರಲ್ಲೇ ನಮ್ಗೆ ಪ್ರೋಟೀನ್ ಅಂಶ ಸಿಗುವಂಗೆ ಆಗುತ್ತೆ. ಇದನ್ ಬಿಟ್ರೆ ಬೇಕಿದ್ರೆ ಮನೆಯಲ್ಲಿ ಕೋಳಿ ಸಾಕಣೆ ಮಾಡ್ಕೋಬಹುದು. ಇದರಿಂದ ಅವ್ರಿಗೆ ಮೊಟ್ಟೆ ಸಿಗುತ್ತೆ, ಮಾಂಸ ಸಿಗುತ್ತೆ, ಅಥವಾ ಸಣ್ಣ ಪುಟ್ಟ ಕೈ ತೋಟ ಮಾಡ್ಕೋಬಹುದು ಮನೆಯಲ್ಲಿ. ಅದರಲ್ಲೂ ಅವ್ರಿಗೆ ತರಕಾರಿಗಳು ಬೆಳಿಬಹುದು, ಹಣ್ಣುಗಳನ್ನ ಬೆಳ್ಕೋಬಹುದು. ಸೊ ಈ ಸಂರಕ್ಷ ವಸ್ತು ಏನಿದೆ ಅಲ್ಲ ಇದೇ ನಮ್ಗೆ ದುಬಾರಿ ಆಗಿರೋದು. ಇದನ್ನ ಬೆಲೆ ನಾವು ಕಡಿಮೆ ಮಾಡ್ಕೋಬಹುದು ಮನೆಯಲ್ಲಿ ಕೈ ತೋಟ ಮಾಡಿಕೊಂಡು. ಆಮೇಲೆ ಈ ಹೆಚ್ಚು ಖರ್ಚಿಲ್ಲದೆ ಆಹಾರ ಪದಾರ್ಥಗಳ ಪೌಷ್ಟಿಕಾಂಶಗಳ ಮೌಲ್ಯವನ್ನು ಹೆಚ್ಚಿಸಬಹುದು. ಈಗ ಧಾನ್ಯಗಳು ಮತ್ತು ಬೇಳೆಕಾಳುಗಳಿದಾವಲ್ಲ 5:1 ಅನುಪಾತದಲ್ಲಿ, ಅಂದ್ರೆ 5 ಪಟ್ಟು ಧಾನ್ಯ ಮತ್ತು 1 ಪಟ್ಟು ಬೇಳೆಕಾಳುಗಳನ್ನ ಬಳಸ್ಕೊಂಡ್ರೆ ನಾವು ಮಾಂಸದಲ್ಲಿ ಏನ್ ನಮ್ಗೆ ಪೋಷಕಾಂಶಗಳು ಸಿಗುತ್ತವೆ ಅದೇ ಪೋಷಕಾಂಶಗಳು ನಮ್ಗೆ ಇದರಲ್ಲಿ ಕೂಡ ಸಿಗುತ್ತೆ. ಆಮೇಲೆ ಹಾಲಿನಲ್ಲಿ ಸಿಗುವಂತ ಪ್ರೋಟೀನ್ ಕೂಡ ನಮ್ಗೆ ಈ ಅನುಪಾತದಲ್ಲಿ ಸಿಗುತ್ತೆ, ಅಂದ್ರೆ 5 ಪಟ್ಟು ಧಾನ್ಯ 1 ಪಟ್ಟು ಬೇಳೆಕಾಳು. ಆಮೇಲೆ ಆಯಾ ಋತುವಿನಲ್ಲಿ ಲಭ್ಯ ಇರುವಂತ ಹಣ್ಣು ಮತ್ತು ತರಕಾರಿಗಳು ಅಗ್ಗವಾಗಿ ದೊರೆಯೋದ್ರಿಂದ ಅವನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಸ್ಥಳೀಯವಾಗಿ ಸಿಗುವಂತ ಸೊಪ್ಪುಗಳು ಇವು ಕೂಡ ಬಳಸೋದ್ರಿಂದ, ಅಂದ್ರೆ ಇದ್ರಲ್ಲಿ ತುಂಬಾ ಬೀಟಾ ಕೆರೋಟಿನ್ ಇದೆ, ಕಬ್ಬಿಣ ಅಂಶ ಇದೆ, ರೈಬೋಫ್ಲೇವಿನ್ ಇದೆ, ಆಮೇಲೆ ನಾರಿನಂಶ ಇದೆ, ಆಂಟಿ ಆಕ್ಸಿಡೆಂಟ್ಸ್ ಇದೆ. ಸೊ ಈ ತರ ಅಗ್ಗವಾಗಿ ಸಿಗುವಂತ ಸೊಪ್ಪುಗಳನ್ನ ಕೂಡ ನಾವು ಉಪಯೋಗಿಸ್ಕೊಳ್ಬೇಕು. ಈ ಪೋಷಕಾಂಶಗಳು ಹಾಳಾಗದಂತೆ ಸಂರಕ್ಷಿಸಲು ವೈಜ್ಞಾನಿಕ ವಿಧಾನಗಳನ್ನ ಅನುಸರಿಸಿ ಅಡಿಗೆ ತಯಾರಿಸಿದ್ರೆ ತುಂಬಾ ಪೋಷಕಾಂಶಗಳು ನಮ್ಗೆ ಲಭ್ಯ ಆಗ್ತವೆ. ಆಮೇಲೆ ಕೆಲವು ಲಭ್ಯವಿರುವ ಆಹಾರದ ಗುಂಪುಗಳಂತ ಹೇಳ್ತೀವಿ ನಾವು. ಈಗ ಧಾನ್ಯಗಳು ಅಂದ್ರೆ ಅತಿ ಬೆಲೆ ಇರುವಂತ ಧಾನ್ಯನೇ ಉಪಯೋಗಿಸ್ಕೋಬೇಕು ಅಂತೇನಿಲ್ಲ, ಅದರಲ್ಲೇ ಅತಿ ಕಡಿಮೆ ಬೆಲೆ ಇರುವಂತ ಧಾನ್ಯನ ಉಪಯೋಗಿಸ್ಕೊಂಡು ನಮ್ಗೆ ಹೆಚ್ಚಿನ ಪೋಷಕಾಂಶಗಳು ಸಿಗುವಂತ ಧಾನ್ಯ ಹುಡುಕೊಳ್ಬಹುದು. ಆಮೇಲೆ ಕೆಲವೊಂದು ವಿಧಾನಗಳು ಅಂದ್ರೆ ಹುರಿಯುವುದು ಅಥವಾ ಮೊಳಕೆ ಕಟ್ಟುವುದು, ಈ ತರ ಸರಳ ಸಂಸ್ಕರಣಾ ವಿಧಾನಗಳನ್ನ ಉಪಯೋಗಿಸಿ ನಾವು ಪೋಷಕಾಂಶಗಳನ್ನ ಹೆಚ್ಚಿಗೆ ಮಾಡ್ಕೋಬಹುದು. ಈ ಮೊಳಕೆ ಕಳಿಸಿದ್ರೆ ಅದರಲ್ಲಿ ನಮ್ಗೆ ಪೋಷಕಾಂಶಗಳು ಹೆಚ್ಚಿಗೆ ಆಗ್ತವೆ. ಸೊ ಈ ತರ ವಿಧಾನಗಳು ಕೂಡ ನಾವು ಜಾಸ್ತಿ ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಈ ದವಸ ಧಾನ್ಯಗಳಿದಾವಲ್ಲ ಶಕ್ತಿ ಪ್ರಮುಖ ಇವು. ಉದಾಹರಣೆ ಗೋಧಿ ನುಚ್ಚು ಅಥವಾ ಹೊಟ್ಟು ಇರುವಂತಹ ಗೋಧಿ ಹಿಟ್ಟು ಅಥವಾ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ ಅಥವಾ ಈ ತೃಣಧಾನ್ಯಗಳು ಮಿಲ್ಲೆಟ್ಸ್ ಅಂತ ಏನ್ ಹೇಳ್ತೀವಲ್ಲ, ಸಜ್ಜೆ ಜೋಳ ರಾಗಿ ಇಂಥ ಧಾನ್ಯಗಳನ್ನ ನಾವು ಆಯ್ಕೆ ಮಾಡ್ಕೊಂಡ್ರೆ ನಮ್ಗೆ ಜಾಸ್ತಿ ಪೋಷಕಾಂಶಗಳು ಸಿಗ್ತವೆ, ಬೆಲೆನೂ ಕಡಿಮೆ ಆಗುತ್ತೆ.
1: ಇನ್ನು ನಮ್ಮ ರೈತ ಮಹಿಳೆಯರಿಗೆ ಕೆಲವೊಂದು ಪೂರಕ ಶಿಶು ಆಹಾರದ ಉದಾಹರಣೆಗಳನ್ನ ತಿಳಿಸ್ಕೊಡ್ತೀನಿ.
0: ಖಂಡಿತ. ಗಂಜಿ ಅಥವಾ ಅದಕ್ಕೆ ಮಾಲ್ಟ್ ಅಂತ ಕರಿತೀವಿ, ಅದನ್ನ ಹೇಗ್ ತಯಾರಿಸೋದು ಅಂತ ಹೇಳ್ಕೊಡ್ತೀನಿ. ಯಾವುದೇ ಒಂದು ಧಾನ್ಯ ತಗೊಳ್ಳಿ, ಗೋಧಿ ತಗೊಳ್ಳಿ, ರಾಗಿ ತಗೊಳ್ಳಿ ಅಥವಾ ಬೇರೆ ಕಿರುಧಾನ್ಯಗಳು ಸಜ್ಜೆ ಜೋಳ ಮುಸ್ಕಿನ ಜೋಳ ಅಕ್ಕಿ, ಯಾವುದೇ ಒಂದು ಧಾನ್ಯ 100 ಗ್ರಾಂ ತಗೊಂಡು ಅದಕ್ಕೆ ಹುರುಗಡ್ಲೆ 20 ಗ್ರಾಂ, ಈ ಹುರುಗಡ್ಲೆ ಕೂಡ ನಾವು ಬೇರೆ ಕಾಳುಗಳಿಂದ
1: ಅಂದ್ರೆ
0: ಯಾವುದು ಅಂದ್ರೆ ಇದಕ್ಕೆ ಹೆಸರು ಕಾಳು ಅಥವಾ ಕಡಲೆ ಬೇಳೆ ಅಥವಾ ಹೆಸರು ಬೇಳೆನ ನಾವು ಉಪಯೋಗಿಸ್ಕೊಳ್ಬಹುದು. ಇದು ಒಂದು 20 ಗ್ರಾಂ ತಗೊಂಡು, ನೆಲಗಡಲೆ ಬೀಜ ಅಂದ್ರೆ ಕಡಲೆ ಬೀಜ ಒಂದು 10 ಗ್ರಾಂ ತಗೊಂಡು, ಸಕ್ಕರೆ ಒಂದು 50 ಗ್ರಾಂ ತೆಗೆದುಕೊಳ್ಬೇಕು. ಈ ಧಾನ್ಯಗಳು ಮತ್ತೆ ನೆಲಗಡಲೆ ಬೀಜ ಏನಿದೆ ಅಲ್ಲ ಕಡಲೆ ಬೀಜ, ಇದನ್ನ ಚೆನ್ನಾಗಿ ಸ್ವಚ್ಛ ಮಾಡಿ ಅದನ್ನು ಪ್ರತ್ಯೇಕವಾಗಿ ಹುರಿದ್ಕೊಳ್ಬೇಕು. ಆಮೇಲೆ ನೆಲಗಡಲೆ ಬೀಜದ ಸಿಪ್ಪೆ ಏನಿಲ್ಲ ಅದನ್ನ ಬೇರ್ಪಡಿಸಿ ತೆಗೆದಾಕ್ಬಿಡ್ಬೇಕು. ಆಮೇಲೆ ಸಕ್ಕರೆ ಮತ್ತು ಈ ಎಲ್ಲಾ ಪದಾರ್ಥಗಳನ್ನ ಸೇರಿಸಿ ಅದನ್ನ ಪುಡಿ ಮಾಡಿ ಇಟ್ಕೊಳ್ಬೇಕು. ಇದರಿಂದ ನಾವು ಪಾನಿ ಮಾಡ್ಕೋಬೇಕು.

0: ಅಂದ್ರೆ ಇದನ್ನ ಗಂಜಿ ರೂಪದಲ್ಲಿ ಈ ಹಾಲು ಅಥವಾ ನೀರನ್ನು ಬೇಯಿಸ್ಲಿಕ್ಕಿಟ್ಟು ಅದು ಸ್ವಲ್ಪ ಬಿಸಿ ಆದ್ಮೇಲೆ ಈ ಪುಡಿಯನ್ನು ಅದರಲ್ಲಿ ಸೇರಿಸಿ ಅದನ್ನು ಗಂಜಿ ತರ ಕುದಿಸ್ಕೊಂಡು ಅದನ್ನು ಕೊಟ್ರೆ ತುಂಬಾ ಪೌಷ್ಟಿಕವಾಗಿ ಇರ್ತದೆ. ಈಗ ಇನ್ನೊಂದು ಪದಾರ್ಥ ಅಂದ್ರೆ ಗೋಧಿ ಮತ್ತೆ ಹೆಸರುಕಾಳಿನ ಮಿಶ್ರಣ. ಇದು ನಾವು ಮಿಶ್ರಣ ಮಾಡಿ ಮನೇಲಿ ಇಟ್ಕೊಂಡು ಬಿಟ್ರೆ ಮಗುವಿಗೆ ಯಾವಾಗ ಬೇಕೋ ಅವಾಗ ಅದರಲ್ಲಿ ಏನಾದ್ರೂ ಬೇರೆ ಆಹಾರ ತಯಾರಿಸಿ ಕೊಡ್ಬೋದು. ಈ ಮಿಶ್ರಣ ಮಾಡ್ಲಿಕ್ಕೆ ನಮ್ಗೆ ಬರೀ ಗೋಧಿ ಮತ್ತೆ ಹೆಸರುಕಾಳು ಅಷ್ಟೇ ಬೇಕು. ಗೋಧಿ ಒಂದು 2.5 ಕೆಜಿ, ಆಮೇಲೆ ಹೆಸರುಕಾಳು 1 ಕೆಜಿ. ಈ ಪ್ರಮಾಣ ತಗೊಂಡು ಈ ಎರಡು ಗೋಧಿ ಮತ್ತೆ ಹೆಸರುಕಾಳನ್ನ ತುಪ್ಪದಲ್ಲಿ ಚೆನ್ನಾಗಿ ಪ್ರತ್ಯೇಕವಾಗಿ ಹುರಿದುಕೊಂಡು ಇದನ್ನ ಬೀಸಿ ಅದನ್ನ ಹಿಟ್ಟು ತಯಾರಿಸಿ ಎರಡು ಮಿಕ್ಸ್ ಮಾಡಿ ಗಾಳಿ ಆಡದಂತ ಡಬ್ಬದಲ್ಲಿ ಭದ್ರವಾಗಿ ಮುಚ್ಚಿಡಬೇಕು.
1: ಅಂದ್ರೆ ಪ್ರತ್ಯೇಕವಾಗಿ ಹುರ್ಕೊಂಡು ಪುಡಿ ಮಾಡ್ಕೊಂಡು ಆಮೇಲೆ ಮಿಶ್ರಣ ಮಾಡಬೇಕು.
0: ಆಮೇಲೆ ಮಿಶ್ರಣ ಮಾಡಬೇಕು, ಮಿಶ್ರಣ ಮಾಡಿ ಡಬ್ಬದಲ್ಲಿ ಭದ್ರವಾಗಿ ಇಟ್ಕೋಬೇಕು. ಇದರಿಂದ ನಾವು ಕೆಲವು ಪದಾರ್ಥಗಳನ್ನು ತಯಾರಿಸಬಹುದು, ಅಂದ್ರೆ ಪೌಷ್ಟಿಕ ಪೇಯ ಅಂತ ಅಥವಾ ಪೌಷ್ಟಿಕ ಲಾಡು ಅಥವಾ ಪೌಷ್ಟಿಕ ಬರ್ಫಿ. ಮೂರು ಪದಾರ್ಥಗಳನ್ನ ಹೇಗೆ ತಯಾರಿಸೋದು ಅಂತ ಹೇಳ್ಕೊಡ್ತೀನಿ. ಈ ಮಿಶ್ರಣ ಒಂದು 50 ಗ್ರಾಮ್ ತಗೊಂಡ್ರೆ,
1: ಅಂದ್ರೆ ಈ ಹೆಸರುಕಾಳು ಮತ್ತು ಹಿಟ್ಟಿನ
0: ಮಿಶ್ರಣ, ಈ ಮಿಶ್ರಣ 50 ಗ್ರಾಮ್ ತಗೊಂಡು ಇದಕ್ಕೆ ಸಕ್ಕರೆ 20 ಗ್ರಾಮ್ ಮಿಶ್ರ ಮಾಡಿ ಹಾಲು 100 ml, ನೀರು 100 ml, ಅಂದ್ರೆ ಸರಿ ಪ್ರಮಾಣದ ಹಾಲು ಮತ್ತು ನೀರು ತೆಗೆದುಕೊಂಡು ಇದನ್ನ ಆ ನೀರಲ್ಲಿ ಬೇಯಿಸಿಕೊಂಡು ಇದನ್ನ ಗಟ್ಟಿ ಗಂಜಿ ಮಾಡಿಕೊಂಡ್ರೆ ಇದು ಒಳ್ಳೆ ಪೌಷ್ಟಿಕ ಇರುವಂತ ಆಹಾರ. ಇದು ಪರ್ 100 ಗ್ರಾಮ್ಗೆ ನಮ್ಗೆ ಏನಿಲ್ಲ ಅಂದ್ರೆ 100 kcal ಶಕ್ತಿ ಸಿಗುತ್ತೆ, ಒಂದು 5 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಇನ್ನೊಂದು ಪೌಷ್ಟಿಕ ಲಾಡು, ಇದನ್ನ ಮಾಡ್ಲಿಕ್ಕೆ ನಮ್ಗೆ ಈ ಮಿಶ್ರಣ ಒಂದು 250 ಗ್ರಾಮ್ ತಗೊಳ್ಳಿ, ಸಕ್ಕರೆ ಪುಡಿ 200 ಗ್ರಾಮ್ ತಗೊಳ್ಳಿ, ತುಪ್ಪ ಒಂದು 125 ಗ್ರಾಮ್ ತಗೊಳ್ಳಿ, ಆಮೇಲೆ ಬಿಳಿ ಎಳ್ಳು ಒಂದು 50 ಗ್ರಾಮ್. ಫಸ್ಟ್ ಈ ಬಿಳಿ ಎಳ್ಳನ ಒಂದ್ ಸ್ವಲ್ಪ ಚೆನ್ನಾಗಿ ಹುರಿದ್ಕೊಂಡು ಬಿಡಿ. ಆಮೇಲೆ ಈ ತುಪ್ಪ ಏನಿದೆಲ್ಲ ಇದನ್ನ ಕಾಯಿಸ್ಬಿಟ್ಟು ಇದರಲ್ಲಿ ಈ ಮಿಶ್ರಣವನ್ನ ಚೆನ್ನಾಗಿ ಹುರಿದ್ಕೊಳ್ಳಿ. ಆಮೇಲೆ ಸಕ್ಕರೆ ಪುಡಿಯನ್ನ ಸೇರಿಸ್ಬಿಟ್ಟು ಇದನ್ನ ಆರದ ಮೇಲೆ ಉಂಡೆಗಳನ್ನ ಕಟ್ಟಿದ್ರೆ ನಿಮ್ಗೆ ಪೌಷ್ಟಿಕ ಲಾಡು ತಯಾರಾಗಿ ಸಿಗುತ್ತೆ. ಪೌಷ್ಟಿಕ ಬರ್ಫಿ ಮಾಡೋ ವಿಧಾನ ಅಂದ್ರೆ, ಈ ಮಿಶ್ರಣ ಒಂದು
1: ಹೆಸರುಕಾಳು ಮತ್ತೆ ಗೋಧಿ ಹಿಟ್ಟಿನ
0: ಮಿಶ್ರಣ, ಈ ಮಿಶ್ರಣ ಒಂದು 250 ಗ್ರಾಮ್ ತೆಗೆದುಕೊಂಡು ಇದಕ್ಕೆ ಸಕ್ಕರೆನು ಸೇಮ್ ಪ್ರಮಾಣ 250 ಗ್ರಾಮ್ ತೆಗೆದುಕೊಂಡು ಇದಕ್ಕೆ ನೆಲಗಡಲೆ ಬೀಜ ಒಂದು 100 ಗ್ರಾಮ್ ತೆಗೆದುಕೊಳ್ಳಿ, ಆಮೇಲೆ ತುಪ್ಪ 75 ಗ್ರಾಮ್, ಇದಕ್ಕೊಂದು 100 ml ನೀರ್ ಬೇಕು. ಈ ನೆಲಗಡಲೆ ಬೀಜ ಹುರ್ದ್ಕೊಳ್ಬೇಕು, ಆಮೇಲೆ ಅದ್ರ ಸಿಪ್ಪೆ ಬಿಡಿಸ್ಕೊಂಡು ಅದನ್ನ ಪುಡಿ ಮಾಡಿ ಇಟ್ಕೊಳ್ಬೇಕು. ತುಪ್ಪ ಕಾಯಿಸಿ ಇದು ಮಿಶ್ರಣ ಚೆನ್ನಾಗಿ ಹುರ್ದ್ಕೊಳ್ಬೇಕು. ಆಮೇಲೆ ಇದಕ್ಕೆ ಸಕ್ಕರೆ ಪಾಕ ಮಾಡಿಬಿಟ್ಟು ಬೇರೆ ಪದಾರ್ಥಗಳೇನ್ ಹೇಳದ್ನಲ್ಲ ಅಂದ್ರೆ ನೆಲಗಡಲೆ ಮಿಶ್ರಣ ಇದನ್ನ ಸೇರಿಸ್ಬಿಟ್ಟು ಸ್ವಲ್ಪ ಬೇಯಿಸಿ ಅದನ್ನ ಆಮೇಲೆ ತುಪ್ಪ ಸವರಿದ ತಟ್ಟೆಗೆ ಹಾಕ್ಬಿಟ್ಟು ಅದನ್ನ ನೀವು ಬೇಕಾದಂತ ಆಕಾರದಲ್ಲಿ ಕಟ್ ಮಾಡಿದ್ರೆ ನಿಮ್ಗೆ ಬರ್ಫಿ ಸಿಗುತ್ತೆ. ಇದಲ್ದೆ ನಾವು ಈಗ ರಾಗಿ ಮಾಲ್ಟ್ ಅಂತ ಹೇಳ್ತೀವಿ, ಒಂದು ತುಂಬಾ ಕೇಳಿದೀರಾ ಅನ್ಕೋತೀನಿ.
1: ರಾಗಿ ಸರಿ ಅಂತ ಕರೀತಾರೆ,
0: ಬರೀ ರಾಗಿಯಿಂದ ಮಾಡ್ತಾ ಇದಾರೆ. ಬಟ್ ನಾವು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ರಾಗಿ ಮಾಲ್ಟ್ ಅಂತ ತಯಾರಿಸಿದ್ದಾರೆ. ಇದು ತುಂಬಾ ಪೌಷ್ಟಿಕಾಂಶ ಇರುವಂತದ್ದು, ಆಮೇಲೆ ತುಂಬಾ ಸುಲಭವಾಗಿ ಮನೇಲಿ ಮಾಡ್ಕೊಳ್ಳುವಂತದ್ದು. ರಾಗಿ ನಾವು 1 kg ತಗೋಬೇಕು, ಸಂಸ್ಕರಣೆ ಬಹಳ ಮಾಡಿದೀವಿ ಇದ್ರಲ್ಲಿ, ಅಂದ್ರೆ ಮೊಳಕೆ ಬರ್ಸಿ ಆಮೇಲೆ, ಅಂದ್ರೆ ಇದು ತುಂಬಾ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಸರಳವಾಗಿ ನಮ್ಗೆ ಪಚನ ಆಗುತ್ತೆ, ಮಕ್ಕಳಿಗೆ ತುಂಬಾ ಒಳ್ಳೇದಿದು. ಅದಕ್ಕೆ ಇದಕ್ಕೆ ನಮ್ಗೆ ಬೇಕಾಗಿರೋ ಸಾಮಗ್ರಿಗಳಂದ್ರೆ ರಾಗಿ 1 kg, ಹೆಸರುಕಾಳು 200 ಗ್ರಾಮ್, ಗೋಧಿ 200 ಗ್ರಾಮ್, ಸೋಯಾ ಹಿಟ್ಟು, ಅಂದ್ರೆ ನಮ್ಗೆ ಹಿಟ್ಟೆ ಸಿಗುತ್ತೆ ಸೋಯಾದು, ಅದು ಒಂದು 100 ಗ್ರಾಮ್, ಮತ್ತೆ ಏಲಕ್ಕಿ ಒಂದು 10 ಗ್ರಾಮ್. ಈ ಪ್ರಮಾಣದಲ್ಲಿ ಸಾಮಗ್ರಿಗಳು ಬೇಕಾಗ್ತವೆ. ಈ ರಾಗಿ ಹೆಸರುಕಾಳು ಗೋಧಿ ಏನಿದೆಯಲ್ಲ ಅದನ್ನ ಒಂದ್ 1/2 cm ಮೊಳಕೆ ಬರುವಂಗ್ ನೋಡ್ಕೊಳ್ಬೇಕು. ಮೊಳಕೆ ಬಂದ ನಂತರ ಅದನ್ನ ಚೆನ್ನಾಗಿ ಒಣಗಿಸ್ಬೇಕು, ಒಣಗಿಸಿದ ನಂತರ ಅದನ್ನ ಹುರಿಬೇಕು, ಹುರಿದ ಮೇಲೆ ಅದನ್ನ ಪುಡಿ ಮಾಡಿಕೊಂಡು ಅದಕ್ಕೆ ಸೋಯಾ ಹಿಟ್ಟು ಮತ್ತು ಏಲಕ್ಕಿ ಪುಡಿನ ಸೇರಿಸಿ ಇದು ಕೂಡ ನಾವು 3 ತಿಂಗಳು ಶೇಖರಣೆ ಮಾಡಬಹುದು. ಇದು ನಾವು ಗಂಜಿ ರೂಪದಲ್ಲಿ ತಯಾರಿಸಿ ಕೊಡ್ಬೋದು. ಅಂದ್ರೆ ಈಗ ಹಾಲು ಮತ್ತು ನೀರಿನಲ್ಲಿ ಇದು ಒಂದು 2 ಸ್ಪೂನ್ ಹಾಕ್ಬಿಟ್ಟು ಮತ್ತೆ ಸಕ್ಕರೆ ನಾವು ಸಪ್ರೇಟ್ ಆಗಿ ಹಾಕೊಳ್ಬೇಕು, ಒಂಚೂರು ಉಪ್ಪು ಹಾಕಿ ಕುದಿಸಿ ಗಟ್ಟಿ ಮಾಲ್ಟ್ ಮಾಡ್ಕೊಂಡು ಕುಡಿದ್ರೆ ಇದು ತುಂಬಾ ಶಕ್ತಿದಾಯಕ ಮತ್ತು ಮನೆಯಲ್ಲೇ ತಯಾರಿಸಬಹುದು.
1: ಆದ್ರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಈ ಪೌಷ್ಟಿಕಾಂಶಗಳು ನಷ್ಟವಾಗದ ರೀತಿಯಲ್ಲಿ ಯಾವ ರೀತಿ ಅಡುಗೆಯನ್ನ ಮಾಡಬೇಕು ಮತ್ತೆ ಅವರು ಈ ಶಿಶು ಆಹಾರಗಳನ್ನ ಯಾವ ರೀತಿ ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದೆ. ತುಂಬಾ ವಿವರವಾದಂತ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಸವಿತಾ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದೀಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 24,500 ರೂಪಾಯಿಗಳು, ಅರೇಬಿಕಾ ಚೆರಿ 13,000 ರೂಪಾಯಿಯಿಂದ 14,500 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 18,100 ರೂಪಾಯಿಯಿಂದ 18,600 ರೂಪಾಯಿಗಳು,

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇದೀಗ ನಿಧನ ಸುದ್ದಿ. ಭಾಗಮಂಡಲ ಗ್ರಾಮದ ನಿವಾಸಿ ನಿಡ್ಯಮಲೆ ವಾಸುದೇವ ಅವರ ಪತ್ನಿ ಸುಶೀಲಾ ಅವರು ಇಂದು ನಿಧನರಾದರು. ತವರು ಮನೆ ನಡುಬಿಟ್ಟಿ. 75 ವರ್ಷ ಪ್ರಾಯದ ನಿಡ್ಯಮಲೆ ಸುಶೀಲಾ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ.
6: ಜಲವನ್ನು ದೇವರೆಂದು ಪೂಜಿಸುವ ನಾಡು ನಮ್ಮದು. ಜಲಮೂಲಗಳನ್ನು ಮಲಿನವಾಗದಂತೆ ನೋಡಿಕೊಳ್ಳೋಣ, ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕರು, ಉದ್ಯಮಿಗಳು ಆಗಿರುವ ಎಡಿಕೇರಿ ಪ್ರಸನ್ನ.
7: ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮೂರ್ನಾಡು ಗೌಡ ಸಮಾಜ ಮತ್ತು ಗೌಡ ಮಹಿಳಾ ಒಕ್ಕೂಟ ಇವರ ಕೂಡುಕೂಟಲಿ ಆಯ್ತಾರ ಮೂರ್ನಾಡು ಗೌಡ ಸಮಾಜಲಿ ಕತೆ ಬರೆಮೋ ಬನ್ನಿ ಕತೆ ಬರೆವ ಕಾರ್ಯಾಗಾರ ನಡೆದು ಕಾರ್ಯಾಗಾರಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತಾಡಿದ ನಿವೃತ್ತ ಮುಖ್ಯೋಪಾಧ್ಯಾಯ ತೆಕ್ಕಡೆ ಕುಮಾರಸ್ವಾಮಿನವು ಕತೆ ತೇಳ್ದು ಬರೀ ಕಲ್ಪನೆನ ಅಭಿವ್ಯಕ್ತಿ ಅಲ್ಲ, ನಮ್ಮ ಸುತ್ತಮುತ್ತನ ಬದುಕು ನೆಂಟಸ್ತನ ಅನುಭವಗ ಭಾವನೆಗ ಮತ್ತು ಸಮಾಜದ ವಿಚಾರಗಳನ್ನ ಪೊರ್ಲುಲಿ ಕಟ್ಟಿಕೊಡುವ ಶಕ್ತಿಯುತ ಮಾಧ್ಯಮ. ಮಕ್ಕಳಲ್ಲಿ ಓದುವ ಬರೆಯುವ ಆಸಕ್ತಿನ ಬೆಳೆಸುವುದರಲ್ಲಿ ಕತೆಗಳ ಪಾತ್ರ ಮಹತ್ವದೂತ ಹೇಳ್ದು ಕಾರ್ಯಾಗಾರಲ್ಲಿ ಅಕಾಡೆಮಿನ ಸದಸ್ಯರು, ಮಹಿಳಾ ಒಕ್ಕೂಟ ಮತ್ತು ಗೌಡ ಸಮಾಜದ ಸದಸ್ಯರು ಸೇರಿದಂಗೆ ಮಕ್ಕ ಭಾಗವಹಿಸಿದ್ದು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಗೌಡ ಗಂಡು ಜನರ ಬರವಣಿಗೆಗಾಗಿ ಇಟ್ಟಿರುವ ಪ್ರತಿಷ್ಠಿತ ದಿವಂಗತ ಬಿಎಸ್ ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿಗೆ ಜಿಲ್ಲೆನ ಹಿರಿಯ ಸಾಹಿತಿ ವಕೀಲ ಬಾಳೆಯಡ ಕಿಶನ್ ಪೋಯನವು ಬರೆದ ರಾಜಕೀಯ ಮತ್ತು ಪ್ರಕೃತಿ ಪುಸ್ತಕ ಆಯ್ಕೆ ಆಯಿತು. ಹಾಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಹೆಸರುಪಟ್ಟ ದತ್ತಿನಿಧಿ ಪ್ರಶಸ್ತಿ ಕೊಡಗಿನ ಗೌರಮ್ಮ ದತ್ತಿ ಈ ಪ್ರಶಸ್ತಿಗೆ ಡಾಕ್ಟರ್ ಕೆಪಿ ಲಲಿತಾನವು ಬರೆದ ಕೊಡಗಿನ ಜಾನಪದ ಕತೆಗಳು ಪುಸ್ತಕ ಆಯ್ಕೆ ಆಯಿತು ಅಂತ ಗೊತ್ತಾಯಿತು. ಬೆಳಕು ಸಾಹಿತ್ಯ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಟ್ರಸ್ಟ್ನ ಕಡೆಯಿಂದ ಕೊಡುವ ರಾಷ್ಟ್ರಮಟ್ಟದ ಕಾಯಕ ಕಣ್ಮಣಿ ಪ್ರಶಸ್ತಿಗೆ ಮಡಿಕೇರಿ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಭಾಗ್ಯವತಿ ಸಿಜೆನವು ಆಯ್ಕೆಯಾಗಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಅವು ಸಲ್ಲಿಸುತ್ತಿರುವ ಸೇವೆ ಮತ್ತು ಸಾಧನೆಗಾಗಿ ಈ ಪ್ರಶಸ್ತಿ ಆಯ್ಕೆ ಆಯಿತು ಅಂತ ಗೊತ್ತಾಯಿತು. ಮಡಿಕೇರಿನ 66/11 kV ವಿದ್ಯುತ್ ವಿತರಣಾ ಉಪಕೇಂದ್ರದಲ್ಲಿ ದಸರಾ ಹಬ್ಬದ ಬಗೆಯಲ್ಲಿ ತುರ್ತು ನಿರ್ವಹಣಾ ಕೆಲಸಗ ನಡೆಯಕ್ಕಿರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 5 ಗಂಟೆ ಮುಟ್ಟ ಮಡಿಕೇರಿನ ಸಂಪಿಗೆ ಕಟ್ಟೆ, ಕನ್ನಡವಾಣೆ, ವಿವಿ ಶಾಲೆ, ಗದ್ದಿಗೆ, ಒಕ್ಕಡ, ಆಜಾದ್ ನಗರ, ತ್ಯಾಗರಾಜ್ ಕಾಲೋನಿ, ಅಬಿಫಾಲ್ ಸ್ಮಾರಕ, ಭಗವತಿ ನಗರ, ಮಲ್ಲಿಕಾರ್ಜುನ ನಗರ, ರಾಣಿಪೇಟೆ, ಮಾರ್ಕೆಟ್ ಮಾರ್ಗ, ಮಹದೇವಪೇಟೆ, ಕಾನ್ವೆಂಟ್ ಜಂಕ್ಷನ್, ಐಟಿಐ ಹಿಂದೆ ಬದಿ, ಕಾವೇರಿ ಮತ್ತು ಅಬ್ದುಲ್ ಕಲಾಂ ಲೇಔಟ್, ಕೂರ್ಗ್ ಇಂಟರ್ನ್ಯಾಷನಲ್ ಸೇರಿದಂಗೆ ಸುತ್ತಮುತ್ತದ ಜಾಗೆಗಳಲ್ಲಿ ಕರೆಂಟ್ ಇರಲಿ ಅಂತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸಿಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ವಿರಾಜಪೇಟಿನ ಖಾಸಗಿ ಶೋರೂಮ್ಲಿ ನಾಳ್ದು 7ನೇ ತಾರೀಕು ಹೊತ್ತಾರೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ನೇರ ಸಂದರ್ಶನ ನಡೆಯಕೊಟ್ಟು ನೇರ ಸಂದರ್ಶನದಲ್ಲಿ ಕಲ್ಯಾಣಿ ಮೋಟರ್ಸ್ನ ಕಡೆಯಿಂದ ಅವರ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಿಕೊಂಬಕಿದ್ದು ಭಾಗವಹಿಸುವ ಅಭ್ಯರ್ಥಿಗ ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳೊಟ್ಟಿಗೆ ಭಾಗವಹಿಸಬೇಕು ಅಂತ ಉದ್ಯೋಗಾಧಿಕಾರಿಗ ತಿಳಿಸಿಳು. ನಾಡಹಬ್ಬ ದಸರಾ ಆಚರಣೆಯ ಬಗೆಯಲ್ಲಿ ಶ್ರೀ ಕಾವೇರಿ ದಸರಾ ಸಮಿತಿ ಗೋಣಿಕೊಪ್ಪ ಇವರ ಕಡೆಯಿಂದ ಇದೇ ತಿಂಗಳ 12ನೇ ತಾರೀಕಿಗೆ ಗೋಣಿಕೊಪ್ಪದ ಕಾವೇರಿ ಕಲಾವೇದಿಕೆಯಲ್ಲಿ ಹೊತ್ತಾರೆ 9 ಗಂಟೆಯಿಂದ 6 ಗಂಟೆ ಮುಟ್ಟ ಮಕ್ಕಳಿಗಾಗಿ ಆಟೋಟ, ಸಾಂಸ್ಕೃತಿಕ ಪೈಪೋಟಿ ಸೇರಿದಂಗೆ ಬೇರೆ ಬೇರೆ ಪೈಪೋಟಿಗ ನಡೆಯಕೊಟ್ಟು ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿನ ಸಭೆ ಸಂಸದರಾದ ಯದುವೀರ

0: ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ಇದೇ ಅಕ್ಟೋಬರ್ 8ನೇ ತಾರೀಕು ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾವಾಡಿಯಲ್ಲಿ ನಡೆಯಕೊಟ್ಟು ಅಂತ ಕೊಡಗು ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಳು. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಡೆಯಿಂದ 2026-27 ಸಾಲಿಗೆ ಮತೀಯ ಅಲ್ಪಸಂಖ್ಯಾತ ಮುಸ್ಲಿಂ ಜೈನ್ ಬೌದ್ಧ ಸಿಖ್ ಪಾರ್ಸಿ ಜನಾಂಗದವಕ್ಕೆ ಅರಿವು ಯೋಜನೆ ನಡೀಲಿ ಸಾಲ ಸೌಲಭ್ಯ ಕೊಡಿಕೆ ಅರ್ಜಿ ಕರೆದಿದ್ದು ಅರ್ಜಿನ ಗಡುನ ಇದೇ ತಿಂಗಳ 15ನೇ ತಾರೀಕು ಮುಟ್ಟ ವಿಸ್ತರಣೆ ಮಾಡ್ಯೋಳು ಅಂತ ಗೊತ್ತಾವುಟು. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮದಲ್ಲಿರುವ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 9 ಮತ್ತು 11ನೇ ತರಗತಿಗಳಲ್ಲಿ ಖಾಲಿ ಇರುವ ಸ್ಥಾನಗಳಿಗೆ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಂದ ಆನ್ಲೈನ್ಲಿ ಅರ್ಜಿ ಕರೆದಿದ್ದು ಅರ್ಜಿ ಒಪ್ಪಿಸಿಕೆ ಇದೇ ತಿಂಗಳ 15ನೇ ತಾರೀಕು ಮುಟ್ಟ ಸಮಯ ಉಂಟು. 9ನೇ ಕ್ಲಾಸ್ಗೆ ಅರ್ಜಿ ಹಾಕವು ಕೊಡಗಿನವೇ ಆಗಿರೋಕ್ಕೂ 11ನೇ ಕ್ಲಾಸ್ಗೆ ರಾಜ್ಯದ ಯಾವ ಜಿಲ್ಲೆನೂ ಬೇಕರೆ ಅರ್ಜಿ ಹಾಕಕ್ಕಂತ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾಟ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
8: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
8: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
9: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
11: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲು.
12: ಪಾಡಿ ಶ್ರೀ ಗುತ್ತಪ್ಪ ಭಕ್ತ ಜನ ಸಂಘ ಕಕ್ಕಬ್ಬೆ ಇದರ ವಾರ್ಷಿಕ ಮಹಾಸಭೆ ಇದೇ 6ರಂದು ನಾಳೆ ಮಂಗಳವಾರ ಪೂರ್ವಾಹ್ನ 10 ಗಂಟೆಗೆ ಪಾಡಿ ಶ್ರೀ ಗುತ್ತಪ್ಪ ದೇವಾಲಯದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಪರದಂಡ ಸುಬ್ರಹ್ಮಣ್ಯ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಪಾಡಿ ಶ್ರೀ ಗುತ್ತಪ್ಪ ಭಕ್ತ ಜನ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
13: ಕೊಡಗು ಕುಶಾಲ್

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಬಿಟ್ಟಿಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
1: ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ ಐದ್ ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
4: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
1: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
5: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
6: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
7: ಸರ್ಪ್ರೈಸ್ ಗಿಫ್ಟ್?
6: ಓಪನ್ ಮಾಡು.
7: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
8: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ನಿಧನ ಸುದ್ದಿ. ಬೆಳ್ಳೂರು ಬೊಮ್ಮಡು ನಿವಾಸಿ ನೂರೇರ ಪೌತಿ ಪೊನ್ನಪ್ಪ ಪಾಪು ಐಂಗಡ ಮೋವೋ ಮುತ್ತಣ್ಣ ಮುತ್ತು ಐಂಗ ಇಂದು ಮರಣಪಟ್ಟಿತು.

0: ತೊಂಬತ್ತು ಬಯತ್ರ ನೂರೆರ ಮುತ್ತಣ್ಣ ಮುತ್ತು ಐಂಗಡ ಅಖಿರಿ ಕಾರ್ಯ ನಾಳೆ ಮಜ್ಜಣ ಸ್ವಂತ ಮನೇಲಿ ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
0: ಸುದ್ದಿ ಸಮಾಚಾರ ಓದ್ಯನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಕೊಡಗರ ಮೂಲ ನಿವಾಸಿಯಡ ವಿಶೇಷವಾದ ಸಂಸ್ಕೃತಿ ಉಡುಪು ನೆಲ ಜಲ ದೇವಕಾಡು ಪಿಂಗ ಮುಖ್ಯವಾಯಿತು ಶ್ರೀ ಇಗ್ಗುತಪ್ಪ ದೇವ ನೆಲ ನಿಂದಿತುಳ ಪವಿತ್ರ ಮಲ್ಮಕುಂದಲು ಕಾತು ರಕ್ಷಣೆ ಮಾಡೋ ನಿತ್ತಲು ಬಲ್ಯಾಟಂಡ ಕವೀರ ಪೂಣಚ ಐಂಗಡ ನೇತೃತ್ವದ ಆಯೋಜನೆ ಆನ ಕೊಡಗು ಶಕ್ತಿ ನಡಪು ಪಾದಯಾತ್ರೆ ಯಶಸ್ವಿಯಾಯಿತು ನಡೆದತ್ತು. ಶ್ರೀಕ್ಷೇತ್ರ ತಲಕಾವೇರಿಲು ದೇಶ ತಕ್ಕಂಗಳಾನ ಪರದಂಡ ಪ್ರಿನ್ಸ್ ಅವು ವಿಶೇಷ ಪ್ರಾರ್ಥನೆ ಪಿಂಗ ಕಾವೇರಮ್ಮೆ ತಾಯಿಗೆ ವಿಶೇಷ ಪೂಜೆ ಮಾಡುವ ನಮೀದ ಪಾದಯಾತ್ರೆಗೆ ಚಾಲನೆ ಕೊಡ್ತತ್ತು. ಈ ಪಾದಯಾತ್ರೆ ಭಾಗಮಂಡಲ ಅಯ್ಯಂಗೇರಿ ಪುಲಿಕೋಟು ಪೇರೂರು ಶ್ರೀ ಗುತ್ತಪ್ಪದೇವಡ ತಿರಿಕೆ ನೆಲದಿ ಶ್ರೀ ಗುತ್ತಪ್ಪದೇವಡ ತೆರಕೆ ಮಾರ್ಗವಾಯಿತು ಪೋಯಿತು. ಬೊರಬೊರೆ ಸಂಘ ಸಂಸ್ಥೆ ಕಾರ ಅಲ್ಲತೆ ಏರ ಕಣಕಲು ಜನ ಕೂಡಿಯಾಡಿ ತಿಂಜತ್ತು. ಮಡಿಕೇರಿ 66.11 kV ವಿದ್ಯುತ್ ವಿತರಣಾ ಉಪಕೇಂದ್ರದಲ್ಲಿ ದಸರಾ ನಮ್ಮೆರ ಮೀದ ಕಾಮಗಾರಿ ನಡೆತ್ವಾನಗುಂಡು ನಾಳೆ ಪುಲಕ 10:25 ಕತ್ತನೆ ಈ ಕೇಂದ್ರದಂಚಿ ಪಾಂಜಿ ಪೋಪ ಎಫ್ತ್ರಿ ಗದ್ದಿಗೆ ಸಂಪಿಗೆ ಕಟ್ಟೆ ಕನ್ನಡ ಬಾಣೆ ವಿವಿ ಸ್ಕೂಲ್ ಉಕ್ಕುಡ ಆಜಾದ್ ನಗರ್ ತ್ಯಾಗರಾಜ ಕಾಲೋನಿ ಅಬ್ಬಿ ಫಾಲ್ಸ್ ರೋಡ್ ಭಗವತಿ ನಗರ ಮಲ್ಲಿಕಾರ್ಜುನ ನಗರ ರಾಣಿಪೇಟೆ ಮಾರ್ಕೆಟ್ ರೋಡ್ ಮಹದೇವ್ಪೇಟೆ ಕಾನ್ವೆಂಟ್ ಜಂಕ್ಷನ್ ಕೂರ್ಗ್ ಇಂಟರ್ನ್ಯಾಷನಲ್ ಐಟಿಐ ಕಾವೇರಿ ಲೇಔಟ್ ಟಿ ಜಾನ್ ಲೇಔಟ್ ಅಬ್ದುಲ್ ಕಲಾಂ ಲೇಔಟ್ ಪಿಂಗ ಸುತ್ತಮುತ್ತ ಪ್ರದೇಶದಲ್ಲಿ ಕರೆಂಟ್ ಇಪ್ಪಲ ಆನಂಗುಂಡೆ ಸಾರ್ವಜನಿಕಂಗ ಸಹಕರಿಸಿಡುವ ನಿಕೆ ಚಿಸ್ಕೋಮ್ರ ಕಾರ್ಯ ಪಿಂಗ ಪಾಲನಾ ವಿಭಾಗತ್ರ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕಟ್ಟಂಡಿತು. ಶ್ರೀ ಕಾವೇರಿ ದಸರಾ ಸಮಿತಿ ರಾದ ನೆಲ ನಡಪ ಗೋಣಿಕೊಪ್ಪ ದಸರಾ ಆಚರಣೆಯಲ್ಲಿ ಮಕ್ಕಳ ದಸರಾ ಕಾರ್ಯಕ್ರಮ ನಾಳಾಂಕೆ 12 ಕಾವೇರಿ ಕಲಾವೇದಿಕೆಯಲ್ಲಿ ನಡಪ ಕಾರ್ಯಕ್ರಮತ್ರ ಮೀದ ಪೊಲಕ 9:26 ಕತ್ತನೆ ಕಳಿಕೂಟ ಪಿನ್ಯ ಸಾಂಸ್ಕೃತಿಕ ಪೈಪೋಟಿ ನಡಪ ಮಕ್ಕಳ ಚತ್ತೆ ನಿಧಾನ ಸೈಕಲ್ ಚಾಲನೆ ಅಲ್ಲತೆ ಬೋರೆ ಬೋರೆ ಪೈಪೋಟಿ ನಡಪದುಂಡು. ಏರ ಮಾಹಿತಿಗೆ 7349046886 ಇಲ್ಲಿ ಸಂಪರ್ಕ ಮಾಡಲು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾದನೆಲು ವಿರಾಜಪೇಟೆ ಕಲ್ಯಾಣಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ನೆಕ್ಸಾ ವಿರಾಜಪೇಟೆ ನಿಸರ್ಗ ಲೇಔಟ್ ಇಲ್ಲಿ ನಾಳಾಂಕೆ 7 ಪೊಲಾಕ 10:00 1 ಕತ್ತನೆ ನೇರ ಸಂದರ್ಶನ ನಡಪ ಈ ನೇರ ಸಂದರ್ಶನದ ತಂಗಡ ಸಂಸ್ಥೆಯಲ್ಲಿ ಖಾಲಿ ಉಳ್ಳ ಹುದ್ದೆಗೆ ನೇರ ನೇಮಕಾತಿ ಮಾಡಿಯೋವ ಅರ್ಹ ಅಭ್ಯರ್ಥಿಯ ತಂಗಡ ಮೂಲ ದಾಖಲಾತಿರ ಕೂಟ ಸಂದರ್ಶನಕ್ಕೆ ಹಾಜರಾಪನಿಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿವಿ ಮಂಜುನಾಥ ಅವರಿಚಿಟ್ಟಿತ್ತು. ಅವರ ಮಾಹಿತಿಗೆ ಜಾಬ್ ಕೋಆರ್ಡಿನೇಟರ್ 8206002086 ಇಲ್ಲಿ ಸಂಪರ್ಕ ಮಾಡಲು. ಮಡಿಕೇರಿ ಗಾಳಿಬೀಡಿಲುಳ್ಳ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 9 ಪಿನ್ಯ 11 ಕ್ಲಾಸರ ಖಾಲಿ ಉಳ್ಳ ಸ್ಥಾನಕ್ಕೆ ಪ್ರವೇಶ ಪಡೆದೋಕು ಇರಾದೆ ಉಳ್ಳ ಅಭ್ಯರ್ಥಿಗಳಿಂದ ಅರ್ಜಿ ಇಡೋಕೆ ನಾಳಾಂಕೆ 15 ತೆರಕಿತ್ತು. ಅವರ ಮಾಹಿತಿಗೆ ನವೋದಯತರ ವೆಬ್ಸೈಟ್ನ ಸಂಪರ್ಕ ಮಾಡಲು ಒಂದು ವಿದ್ಯಾಲಯತರ ಪ್ರಾಂಶುಪಾಲಂಗ ಅರಿಚಿಟ್ಟಿತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ದತ್ತಿನಿಧಿಲು ಒಂದಾನ ಕೊಡಗರ ಗೌರವ ದತ್ತಿನಿಧಿ ಪ್ರಶಸ್ತಿಗೆ ಡಾಕ್ಟರ್ ಕೆಪಿ ಲಲಿತಾ ರಶ್ಮಿ ನಂಜಪ್ಪ ಕಳ್ಳಿಚಂಡ ಅವು ರಚನೆ ಮಾಡನ ಕೊಡಗರ ಜಾನಪದ ಕತೆಗಳು ಕೃತಿ ಆಯ್ಕೆಯಾಯಿತು. ಇಲ್ಲಿ ಕಥನ ಜಿಲ್ಲೆಯರ 23 ಲೇಖಕಂಗಕ್ಕೆ ಈ ಪ್ರಶಸ್ತಿನ ಕೊಡ್ತಿತ್ತು. ಇದೀಗ ಡಾಕ್ಟರ್ ಕೆವಿ ಲಲಿತಾ ಅಂಗಡ ಕೊಡಗರ ಜಾನಪದ ಕತೆಗಳು ಅನ್ನುವ ಕೃತಿ ಆಯ್ಕೆ ಮಾಡಿತು ಎಂದು ಕನ್ನಡ ಸಾಹಿತ್ಯ ಪರಿಷತ್ರ ಕೊಡಗು ಜಿಲ್ಲಾಧ್ಯಕ್ಷ ಎಂಪಿ ಕೇಶಮ್ಮ ಕಾಮತ್ ಅವು ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಲು ಕೊಡುಪ ಪೆರಮೆರ ದಿವಂಗತ ಬಿಎಸ್ ಗೋಪಾಲಕೃಷ್ಣದತ್ತಿ ಪ್ರಶಸ್ತಿಗೆ ಜಿಲ್ಲೆರ ಪೆರಿಯ ಸಾಹಿತಿ ಪಿಂಗ ವಕೀಲಂಗಳಾನ ಬಾಳೆಡ ಕಿಶನ್ ಪೂವ ಅಯ್ಯಂಗ ರಚನೆ ಮಾಡನ ರಾಜಕೀಯ ಮತ್ತು ಪ್ರಕೃತಿ ಕೃತಿ ಆಯ್ಕೆ ಆಯಿತು. ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನತರ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಗ ಉಸ್ತುವಾರಿ ಸಮಿತಿರ ಸಭೆ ಸಂಸದಂಗಳಾನ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂಗಡ ಅಧ್ಯಕ್ಷತೆಯಲ್ಲಿ ನಾಳಾಂಕೆ 8 ಪುಲಕ 10:30 ಮಡಿಕೇರಿಯ ಜಿಲ್ಲಾ ಪಂಚಾಯಿತಿ ಸಭಾವಾಡಿಲ ನಡಪಾಂದು ಕೊಡಗು ಜಿಲ್ಲಾ ಪಂಚಾಯತರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಅರಿಚಿಟ್ಟಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಗ ಸಾಹಿತ್ಯ ಅಕಾಡೆಮಿ ಮೂರ್ನಾಡ್ ಗೌಡ ಸಮಾಜ ಗೌಡ ಮಹಿಳಾ ಒಕ್ಕೂಟ ಇಂಗಡ ಕೂಟುಕೂಟತ್ತು ಮೂರ್ನಾಡ್ ಗೌಡ ಸಮಾಜತ್ತು ಕತೆ ಎಳೆದು ಕಾರ್ಯಾಗಾರ ನಡೆದತ್ತು. ಕಾರ್ಯಾಗಾರತ್ತು 16 ಬಯತ್ರ ಉಳಿಯ ಸುಮಾರು 40 ಮಕ್ಕ ಕೂಡಿಯಾಡಿ ತಿಂಜತ್ತು. ಮಕ್ಕಕ್ಕೆ ಅರೆಭಾಷೆ ಅಕಾಡೆಮಿ ರಾದನಲ್ಲಿ ಪ್ರಮಾಣ ಪತ್ರ ಪಿಂಗ ಪುಸ್ತಕ ಕೊಡ್ತತ್ತು. ಇಲ್ಲಿಗೆ ಇಂದಿತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ರಕ್ಷಣಾ ಹಾಗೂ ಶೈಕ್ಷಣಿಕ ಪಾಲುದಾರಿಕೆ ಬಲವರ್ಧನೆಗೆ ಭಾರತ ಸ್ವಿಜರ್ಲ್ಯಾಂಡ್ ಒಮ್ಮತ. ಮತದಾರರ ಪಟ್ಟಿಯ ನಮೂನೆ 6ರಲ್ಲಿ ಬದಲಾವಣೆಗಳಿಗೆ ಆಯೋಗ ಅನುಮೋದನೆ ನೀಡಿಲ್ಲ, ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14ನೇ ಆವೃತ್ತಿಗೆ ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್ ಚಾಲನೆ. ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ 3 ದಿನಗಳ ಸಭೆ ಮುಂಬೈನಲ್ಲಿ ಆರಂಭ. ವಾರ್ತೆಗಳ ವಿವರ: ರಕ್ಷಣಾ ವಲಯದ ತರಬೇತಿ ಹಾಗೂ ರಕ್ಷಣಾ ಉದ್ಯಮಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸಲು ಭಾರತ ಮತ್ತು ಸ್ವಿಜರ್ಲೆಂಡ್ ನಿರ್ಧರಿಸಿವೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿಬಿ ಜಾರ್ಜ್, ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ಭಾರತದಲ್ಲಿ ಜಂಟಿ ಉತ್ಪಾದನೆ ಮತ್ತು ಅಭಿವೃದ್ದಿ ಕೈಗೊಳ್ಳಲು ಸ್ವಿಜರ್ಲೆಂಡ್ ಕಂಪನಿಗಳಿಗೆ ಅತ್ಯುತ್ತಮ ಅವಕಾಶಗಳಿವೆ ಎಂದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಭಾರತಕ್ಕೆ ಭೇಟಿ ನೀಡಿರುವ ಸ್ವಿಜರ್ಲೆಂಡ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಮೂಲಸೌಕರ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಮತ್ತು ಪರಮಾಣು ಶಕ್ತಿ ವಲಯಗಳಲ್ಲಿ ಸಹಕಾರವನ್ನು ಮುಂದುವರಿಸಲು ಉಭಯ ನಾಯಕರು ಒತ್ತು ನೀಡಿದ್ದು, ಪ್ರಮುಖ ಒಪ್ಪಂದಗಳು ಹಾಗೂ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸಭೆಯ ಭಾಗವಾಗಿ ದೆಹಲಿಯಲ್ಲಿ ಆಯೋಜಿಸಲಾಗಿರುವ ಸಮೃದ್ದಿ ಶೃಂಗಸಭೆಯಲ್ಲಿ ಸ್ವಿಜರ್ಲೆಂಡ್ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ 1ರಂದು ಜಾರಿಗೆ ಬಂದ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮೊದಲ ವರ್ಷದ ಸ್ಮರಣಾರ್ಥ ಈ ಸಮಾವೇಶ ನಡೆಯುತ್ತಿದೆ. 2027ರ ಜೂನ್ನಲ್ಲಿ ಜನೆವಾದಲ್ಲಿ ನಡೆಯಲಿರುವ ಎಐ ಶೃಂಗಸಭೆ ಭಾರತ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಪ್ರಧಾನಿ ಭರವಸೆ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಬಳಸುತ್ತಿರುವ ನಮೂನೆ 6ರಲ್ಲಿ ಯಾವುದೇ ಬದಲಾವಣೆಗೆ ಸುಪ್ರೀಂಕೋರ್ಟ್ ಅನುಮೋದನೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ನಮೂನೆ 6ರಲ್ಲಿ ಬದಲಾವಣೆಗಳನ್ನು ಯಾರು ಮಾಡಿದ್ದಾರೆ ಎಂಬುದನ್ನು ತಿಳಿಯಲು ಸಂಬಂಧಿತ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸಿದೆ. ನಮೂನೆ 6ರಲ್ಲಿ ಅರ್ಜಿದಾರರ ವಂಶಾವಳಿ ಹಾಗೂ ಹಿಂದಿನ ವಿಶೇಷ ತೀವ್ರ ಪರಿಷ್ಕರಣೆಯೊಂದಿಗೆ ಸಂಪರ್ಕಕ್ಕೆ ಸಂಬಂಧಿಸಿದ ಅಂಶಗಳನ್ನು ಸೇರಿಸಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆಯನ್ನು ನ್ಯಾಯಾಲಯ ನಡೆಸಿತು. ಈ ಸಂಬಂಧ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಸೇರಿದಂತೆ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿಗೊಳಿಸಿ ಇದೇ ವಿಷಯಕ್ಕೆ ಸಂಬಂಧಿಸಿದ ಮತ್ತೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದಿಗೆ ಪ್ರಕರಣವನ್ನು ವಿಚಾರಣೆಗೆ ಸೇರಿಸಿದೆ. ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗದಲ್ಲಿ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಮಾನತಿಗೆ ಮಧ್ಯಂತರ ಆದೇಶ ನೀಡಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ ಹಾಗೂ ಇತರ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಪತ್ರಿಕಾ ವರದಿಗಳ ಆಧಾರದ ಮೇಲೆ ಮಾತ್ರ ಏಕಪಕ್ಷೀಯ ಆದೇಶ ನೀಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ.

ಪಡಿಸಿದೆ. ಭಾರತವನ್ನು ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ರೂಪಿಸುವ ರಾಷ್ಟೀಯ ಗುರಿಯನ್ನು ತಲುಪಲು ಸರ್ಕಾರ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14ನೇ ಆವೃತ್ತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತೀಯ ರಾಸಾಯನಿಕ ಉದ್ಯಮ 2030ರ ವೇಳೆಗೆ 300 ಶತಕೋಟಿ ಅಮೆರಿಕನ್ ಡಾಲರ್ ತಲುಪುವ ನಿರೀಕ್ಷೆ ಇದ್ದು 2040ರ ವೇಳೆಗೆ 1 ಟ್ರಿಲಿಯನ್ ಡಾಲರ್ ಮೌಲ್ಯದ ಬೃಹತ್ ಉದ್ಯಮವಾಗಿ ಬೆಳೆಯಲಿದೆ ಎಂದರು. ಇಂಡಿಯಾ ಖೇಮ್ನ 14ನೇ ಆವೃತ್ತಿಯ ಜಾಗತಿಕ ಪ್ರದರ್ಶನ ಮತ್ತು ಸಮ್ಮೇಳನ ಇದೇ 22ರಿಂದ 24ರವರೆಗೆ ಮುಂಬೈನಲ್ಲಿ ನಡೆಯಲಿದ್ದು, ಏಷ್ಯಾ ಪೆಸಿಫಿಕ್ ವಲಯದ ಪ್ರಮುಖ ಉದ್ಯಮ ನಾಯಕರು ಹಾಗೂ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್.

0: ನೀಡಿ ಮಾತನಾಡಿದ ಅವರು, ಭಾರತೀಯ ರಾಸಾಯನಿಕ ಉದ್ಯಮ 2030 ವೇಳೆಗೆ 300 ಶತಕೋಟಿ ಅಮೆರಿಕನ್ ಡಾಲರ್ ತಲುಪುವ ನಿರೀಕ್ಷೆ ಇದ್ದು, 2040 ವೇಳೆಗೆ 1 ಟ್ರಿಲಿಯನ್ ಡಾಲರ್ ಮೌಲ್ಯದ ಬೃಹತ್ ಉದ್ಯಮವಾಗಿ ಬೆಳೆಯಲಿದೆ ಎಂದರು. ಇಂಡಿಯಾ ಖೇಮ್ನ 14ನೇ ಆವೃತ್ತಿಯ ಜಾಗತಿಕ ಪ್ರದರ್ಶನ ಮತ್ತು ಸಮ್ಮೇಳನ ಇದೇ 22ರಿಂದ 24ರವರೆಗೆ ಮುಂಬೈನಲ್ಲಿ ನಡೆಯಲಿದ್ದು, ಏಷ್ಯಾ ಪೆಸಿಫಿಕ್ ವಲಯದ ಪ್ರಮುಖ ಉದ್ಯಮ ನಾಯಕರು ಹಾಗೂ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ 3 ದಿನಗಳ ಸಭೆ ಇಂದು ಮುಂಬೈನಲ್ಲಿ ಆರಂಭವಾಗಿದೆ. ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನತೆ, ಏರಿಕೆಯಾಗಿರುವ ಕಚ್ಚಾ ತೈಲ ಬೆಲೆ ಹಾಗೂ ಆಹಾರ ಹಣದುಬ್ಬರದ ಆತಂಕದ ನಡುವೆಯೇ ಸಭೆ ನಡೆಯುತ್ತಿದೆ. ಹಣದುಬ್ಬರದ ಮುನ್ನೋಟ ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸಮಿತಿ ಪರಿಶೀಲಿಸಲಿದೆ. 3 ದಿನಗಳ ಸಭೆಯ ಅಂತ್ಯದಲ್ಲಿ ನೀತಿ ನಿರ್ಧಾರ ಪ್ರಕಟವಾಗಲಿದೆ. ಪ್ರಸ್ತುತ ಆರ್ಬಿಐನ ರೆಪೋ ದರ ಶೇಕಡಾ 5.25%. ಫೆಬ್ರವರಿ 2023ರಲ್ಲಿ ಕೊನೆಯ ಬಾರಿ ರೆಪೋ ದರವನ್ನು 25 ಮೂಲಾಂಶ ಹೆಚ್ಚಿಸಿ ಶೇಕಡಾ 6.50%ಗೆ ನಿಗದಿಪಡಿಸಲಾಗಿತ್ತು. ನಂತರ 2023-24ರ ಅವಧಿಯಲ್ಲಿ ದರವನ್ನು ಯಥಾಸ್ಥಿತಿಯಲ್ಲಿ ಕಾಯ್ದುಕೊಂಡು 2025ರಲ್ಲಿ ದರ ಕಡಿತದ ಪ್ರಕ್ರಿಯೆ ಆರಂಭಿಸಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ದ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26/11 ಮುಂಬೈ ದಾಳಿಯ ನಂತರ ಪಾಕ್ ಪ್ರೇರಿತ ಭಯೋತ್ಪಾದನೆಗೆ ಭಾರತದ ಪ್ರತಿಕ್ರಿಯೆ ಕೇವಲ ಕಾಗದದ ದಾಖಲೆಗಳಿಗೆ ಸೀಮಿತವಾಗಿತ್ತು. ಯಾವುದೇ ಪ್ರತ್ಯುತ್ತರದ ಭಯವಿಲ್ಲದ ಕಾರಣ ಉಗ್ರರ ದಾಳಿಗಳು ನಿರಂತರವಾಗಿ ಮುಂದುವರಿದಿದ್ದವು. ಆದರೆ 2016ರ ಸೆಪ್ಟೆಂಬರ್ನಲ್ಲಿ ಗಡಿ ನಿಯಂತ್ರಣ ರೇಖೆ ದಾಟಿ ಭಾರತ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಈ ಹಿಂಜರಿಕೆಯ ನೀತಿಗೆ ಪೂರ್ಣ ವಿರಾಮ ಹಾಕಿತು. ತದನಂತರ 2019ರ ಬಾಲಾಕೋಟ್ ವಾಯುದಾಳಿ ಹಾಗೂ ಮೇ 2025ರ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗಳ ಮೂಲಕ ಭಾರತ ಪಾಕಿಸ್ತಾನದಲ್ಲಿದ್ದ ಉಗ್ರರ ಅಡಗುದಾಣಗಳನ್ನು ಧ್ವಂಸಗೊಳಿಸಿತು. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ಆಡಳಿತವನ್ನು ಪ್ರತ್ಯೇಕಿಸಿ ನೋಡದಿರುವುದು ಭಾರತದ ಸ್ಪಷ್ಟ ನೀತಿಯಾಗಿದೆ. ದೆಹಲಿ, ಗುಜರಾತ್ ಹಾಗೂ ತೆಲಂಗಾಣ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳನ್ನು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದೇಂದ್ರ ಕುಮಾರ್ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಿದೆ. ಪಿಂಚಣಿ ಆಡಳಿತ, ಪಿಂಚಣಿದಾರರು ಉತ್ತರವಾಗಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 17ನೇ ಅಖಿಲ ಭಾರತ ಪಿಂಚಣಿ ಅದಾಲತ್ನಲ್ಲಿ ಮಾತನಾಡಿದ ಅವರು, ಪಿಂಚಣಿದಾರರು ಮತ್ತು ಅವರ ಕುಟುಂಬಗಳಿಗೆ ಸರಳ ಹಾಗೂ ಸುಲಭವಾಗಿ ಲಭ್ಯವಾಗುವ ಸೇವೆಗಳನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದರು. ಉತ್ತರ ಪ್ರದೇಶದಲ್ಲಿ ನಡೆಯಲಿರುವ ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ 8 ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಿದೆ. ಧರ್ಮಪಾಲ್ ಸಿಂಗ್, ರಾಧಾಕಾಂತ್ ಓಜಾ, ಪ್ರಕಾಶ್ ಪಾಲ್, ವಿದ್ಯಾಸಾಗರ್ ಸೋನ್ಕರ್, ಗೋಪಿಕೃಷ್ಣ ಪಾಂಡೆ, ಪ್ರಿಯಾಂಕಾ ಸಿಂಗ್ ರಾವತ್, ರಾಮ್ ಪ್ರತಾಪ್ ಸಿಂಗ್ ಚೌಹಾಣ್ ಮತ್ತು ಶ್ರುತಿ ಗಂಗ್ವಾರ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಿದೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಈ ಹೆಸರುಗಳಿಗೆ ಅನುಮೋದನೆ ನೀಡಿದೆ. ನಾಮಪತ್ರ ಸಲ್ಲಿಸಲು ನಾಳೆ ಕೊನೆಯ ದಿನವಾಗಿದೆ. ಉತ್ತರ ಪ್ರದೇಶದ

10 ಉತ್ತರಾಖಂಡದ 1 ರಾಜ್ಯಸಭಾ ಸ್ಥಾನ ಹಾಗೂ ಪಶ್ಚಿಮ ಬಂಗಾಳದ 1 ಸ್ಥಾನಕ್ಕೆ ನಡೆಯಲಿರುವ ಉಪಚುನಾವಣೆಗೆ ಇದೇ ತಿಂಗಳ 16ರಂದು ಮತದಾನ ನಡೆಯಲಿದೆ. ಪ್ರಾಜೆಕ್ಟ್ ಚೀತಾ ಯೋಜನೆಯಡಿ ಭಾರತದಲ್ಲಿ ಜನಿಸಿದ ಹೆಣ್ಣು ಚೀತಾವೊಂದು ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನದಲ್ಲಿ ಇಂದು 5 ಆರೋಗ್ಯವಂತ ಮರಿಗಳಿಗೆ ಜನ್ಮ ನೀಡಿದೆ. ಇದರೊಂದಿಗೆ ಭಾರತದಲ್ಲಿನ ಒಟ್ಟು ಚೀತಾಗಳ ಸಂಖ್ಯೆ 60ಕ್ಕೆ ಏರಿದ್ದು ಈ ಪೈಕಿ 41 ಚೀತಾಗಳು ಭಾರತದಲ್ಲೇ ಜನಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣಾ ಹಾಗೂ ಶೈಕ್ಷಣಿಕ ಪಾಲುದಾರಿಕೆ ಬಲವರ್ಧನೆಗೆ ಭಾರತ ಸ್ವಿಟ್ಜರ್ಲ್ಯಾಂಡ್ ಒಮ್ಮತ. ಮತದಾರರ ಪಟ್ಟಿಯ ನಮೂನೆ 6ರಲ್ಲಿ ಬದಲಾವಣೆಗಳಿಗೆ ಆಯೋಗ ಅನುಮೋದನೆ ನೀಡಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14ನೇ ಆವೃತ್ತಿಗೆ ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್ ಚಾಲನೆ. ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ 3 ದಿನಗಳ ಸಭೆ ಮುಂಬೈನಲ್ಲಿ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಶ್ರೋತೃಗಳೇ, ಈಗ ಸಮಯ 7:45:29. ಈಗ ಭಾವಗೀತೆಗಳನ್ನು ಕೇಳೋಣ. ಒಲಿದೆನೇಕೆ, ನಲಿದೆನೇಕೆ, ನಿನ್ನ ನಂದು ಕಂಡೆನೇಕೆ ಎಂಬ ಗೀತೆಗೆ ಧ್ವನಿಯಾಗಿದ್ದಾರೆ ರಾಜು ಅನಂತಸ್ವಾಮಿ. ರಚನೆ ತೀನಂ ಶ್ರೀಕಂಠಯ್ಯ ಅವರದ್ದು. ಸಂಗೀತ ನೀಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಹಿತ್ತಿಲ ಬೇಲಿಯ ಕಾವಲಿನಲ್ಲೇ ಆಡುತ್ತಿರುವಳು ಕುಂಟುಬಿಲ್ಲೆ ಎಂಬ ಗೀತೆಗೆ ಸಂಗೀತ ನೀಡಿ ಹಾಡಿದ್ದಾರೆ ಉಪಾಸನಾ ಮೋಹನ್. ರಚನೆ ಬಿಆರ್ ಲಕ್ಷ್ಮಣರಾವ್ ಅವರದ್ದು.

ಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ರಚನೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಈ ಗೀತೆಯನ್ನು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಆಲಿಸಿದಿರಿ. ಇದರೊಂದಿಗೆ ಇಂದಿನ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಶ್ರೋತೃಗಳೇ, ಈಗ ಸಮಯ 8:01:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ.
2: ಬಾನುಲಿಯ ಯುವ ಶ್ರೋತೃಗಳಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ ದಿಕ್ಸೂಚಿ, ನಂತರ ಭಾವಗೀತೆಯನ್ನ ಕೇಳುವಿರಿ. ಮೊದಲಿಗೆ ಕೇಳಿ
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ರಾಜ್ಯ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯಲ್ಲಿ ಖಾಲಿ ಇರುವ ಜೈಲರ್ ವಾರ್ಡರ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಉಳಿಕೆ ಮೂಲ ವೃಂದದ 576 ಹುದ್ದೆಗಳು ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ 293 ಹುದ್ದೆಗಳು ಸೇರಿದಂತೆ ಒಟ್ಟು 869 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅಕ್ಟೋಬರ್ 15ರೊಳಗೆ ಅರ್ಜಿ ಸಲ್ಲಿಸಬಹುದು. ಜೈಲರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿ ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅಪರಾಧಶಾಸ್ತ್ರ, ಮನೋವಿಜ್ಞಾನ, ಸಮಾಜಶಾಸ್ತ್ರ, ತಿದ್ದುಪಡಿ ಆಡಳಿತ ಅಥವಾ ಅದಕ್ಕೆ ಸಮಾನವಾದ ವಿಷಯದಲ್ಲಿ ಪದವಿ ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ದ್ವಿತೀಯ ದರ್ಜೆ ಬೋಧಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕಾರ್ಪೊರೇಟರ್, ಟೈಲರಿಂಗ್ ಅಥವಾ ಟೆಕ್ಸ್ಟೈಲ್ ವೀವಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. ಉಳಿದಂತೆ ವಾರ್ಡರ್ ಕಮ್ ನರ್ಸಿಂಗ್ ಹುದ್ದೆಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ಅಥವಾ ಫಸ್ಟ್ ಏಡ್ ಸರ್ಟಿಫಿಕೇಟ್ ಹೊಂದಿರಬೇಕು. ವಾರ್ಡರ್ ವೀಕ್ಷಕರು ಹುದ್ದೆಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 31 ವರ್ಷ, ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ 33 ವರ್ಷಗಳು. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಅಭ್ಯರ್ಥಿಗಳು ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳು 500 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಬೇರೆ ನೇಮಕ

ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ 2027ನೇ ಸಾಲಿನ ಎಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಕೇಂದ್ರ ಎಂಜಿನಿಯರಿಂಗ್ ಸೇವೆ, ಭಾರತೀಯ ಸರ್ವೇಕ್ಷಣಾ ಇಲಾಖೆ, ಭಾರತೀಯ ಕೌಶಲ್ಯಾಭಿವೃದ್ಧಿ ಸೇವೆ, ರಕ್ಷಣಾ ಇಲಾಖೆ ಕೇಂದ್ರ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಎಂಜಿನಿಯರಿಂಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಪರೀಕ್ಷೆ ನಡೆಸಲಾಗುವುದು. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಪದವೀಧರರು ಈ ಪರೀಕ್ಷೆ ಬರೆಯಬಹುದು. ಈ ಬಾರಿ 480 ಹುದ್ದೆಗಳನ್ನು ಈ ಪರೀಕ್ಷೆಯ ಮೂಲಕ ಭರ್ತಿ ಮಾಡುವುದಾಗಿ ಆಯೋಗ ಅಧಿಸೂಚನೆಯಲ್ಲಿ ಪ್ರಕಟಿಸಿದೆ. ಅಕ್ಟೋಬರ್ 6 ಅರ್ಜಿ ಸಲ್ಲಿಸಲು ಕೊನೆಯ ದಿನ. 2027ರ ಜನವರಿ 31ರಂದು ಪೂರ್ವಭಾವಿ ಮತ್ತು 2027 ಜೂನ್ 18ರಂದು ಮುಖ್ಯ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. 21ರಿಂದ 30 ವರ್ಷದೊಳಗಿನ ಎಂಜಿನಿಯರಿಂಗ್ ಪದವೀಧರರು ಎಂಜಿನಿಯರಿಂಗ್ ಸರ್ವಿಸ್ ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು. ಅಂದರೆ ಅಭ್ಯರ್ಥಿಗಳು 1997ರ ಜನವರಿ 1 ಹಾಗೂ 2006ರ ಜನವರಿ 2ರ ನಡುವೆ ಜನಿಸಿರಬೇಕು. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿದ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ದೇಶದಾದ್ಯಂತ 38 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪೂರ್ವಭಾವಿ ಪರೀಕ್ಷೆ ನಡೆಯಲಿದೆ. ರಾಜ್ಯದ ಬೆಂಗಳೂರು ಮತ್ತು ಧಾರವಾಡದಲ್ಲಿ ಪರೀಕ್ಷಾ ಕೇಂದ್ರ ಇರಲಿದೆ. ಮುಖ್ಯ ಪರೀಕ್ಷೆಯು ಕೂಡ ದೇಶದಾದ್ಯಂತ 24 ಕೇಂದ್ರಗಳಲ್ಲಿ ನಡೆಯಲಿದೆ. ರಾಜ್ಯದಲ್ಲಿ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರ ಆಗಿರಲಿದೆ. ಅರ್ಜಿ ಶುಲ್ಕ 200 ರೂಪಾಯಿ. ಮಹಿಳೆಯರು, ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಪಾವತಿಸುವುದಾದರೆ 7ರ ಒಳಗೆ ಸಲ್ಲಿಸಬೇಕು. ಆನ್ಲೈನ್ನಲ್ಲಿಯೂ ಶುಲ್ಕ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಓಟಿಆರ್ ಪದ್ಧತಿಯಡಿಯಲ್ಲಿ ತಮ್ಮ ಮುಖ್ಯ ಮಾಹಿತಿಯನ್ನು ದಾಖಲು ಮಾಡುವುದು ಕಡ್ಡಾಯ ಅಂತ ಆಯೋಗ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಅರ್ಜಿ ಸಲ್ಲಿಸಲು 6 ಅಕ್ಟೋಬರ್ ಕೊನೆಯ ದಿನ. ಪೂರ್ವಭಾವಿ ಪರೀಕ್ಷೆ 2027 ಜನವರಿ 31, ಮುಖ್ಯ ಪರೀಕ್ಷೆ 2027 ಜೂನ್ 18. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು ಮತ್ತು ಧಾರವಾಡ. ಮುಖ್ಯ ಪರೀಕ್ಷೆ ಬೆಂಗಳೂರಿನಲ್ಲಿ ಮಾತ್ರ ಇರಲಿದೆ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 011-233-8571 ಅಥವಾ 233-811-25 ಅಥವಾ 230-98-5443 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.upscionline.nic.in. ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು 7ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರದ ವಿವಿಧ ಇಲಾಖೆ ಸಚಿವಾಲಯಗಳಲ್ಲಿ ಖಾಲಿ ಇರುವ ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಈ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಸುಮಾರು 2536 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಎಸ್ಎಸ್ಸಿಯ ಪ್ರಕಟಣೆ ತಿಳಿಸಿದೆ. ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಡೇಟಾ ಎಂಟ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಗಣಿತ ವಿಷಯದ ಜೊತೆಗೆ ವಿಜ್ಞಾನದಲ್ಲಿ ಪಿಯುಸಿ ತೇರ್ಗಡೆಯಾಗಿರಬೇಕು. ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಟೈಪಿಂಗ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಸಂಬಂಧಿತ ತರಬೇತಿ ದಾಖಲೆ ಪತ್ರಗಳನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 27 ವರ್ಷ. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ 100 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು 14ನಿಂದ 16ರವರೆಗೆ ತಿದ್ದುಪಡಿ ಮಾಡಬಹುದು. ಒಂದು ಬಾರಿ ಅರ್ಜಿ ತಿದ್ದುಪಡಿಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡ ಕೊಂಕಣಿಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶವಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಉಡುಪಿ ಮತ್ತು ಮೈಸೂರು. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-309-309-363. ವೆಬ್ಸೈಟ್ ವಿಳಾಸ sse.nic.in.

ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯಾಗಿರುವ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಐಟಿಬಿಪಿಐ ಇಲ್ಲಿ ಕ್ರೀಡಾಕೂಟದಡಿಯಲ್ಲಿ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿರುವ ಅಭ್ಯರ್ಥಿಗಳಿಂದ ಒಟ್ಟು 126 ಹುದ್ದೆಗಳನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡಲಾಗುವುದು. ಈ ಹುದ್ದೆಗಳಲ್ಲಿ ಪುರುಷರಿಗೆ 72 ಹಾಗೂ ಮಹಿಳೆಯರಿಗೆ 54 ಸ್ಥಾನವನ್ನು ಮೀಸಲಿರಿಸಲಾಗಿದೆ. ನವೆಂಬರ್ 1ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಭಾರತೀಯ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಬಹುದು. ಅಥ್ಲೆಟಿಕ್ಸ್, ಅಕ್ವಾಟಿಕ್ಸ್, ಆರ್ಚರಿ, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಬಾಕ್ಸಿಂಗ್, ಫುಟ್ಬಾಲ್, ಜಿಮ್ನಾಸ್ಟಿಕ್ಸ್, ಹಾಕಿ, ಜೂಡೋ, ಖೋಖೋ, ಪವರ್ ಲಿಫ್ಟಿಂಗ್, ಶೂಟಿಂಗ್, ಟೇಬಲ್ ಟೆನ್ನಿಸ್, ಟೇಕ್ವಾಂಡೋ, ವಾಲಿಬಾಲ್, ವೇಟ್ ಲಿಫ್ಟಿಂಗ್, ಕುಸ್ತಿ, ಕೈನೋಯಿಂಗ್, ಕಯಾಕಿಂಗ್, ರೋಯಿಂಗ್, ಮೌಂಟೇನ್ ಬೈಕಿಂಗ್, ಸೈಕ್ಲಿಂಗ್ ಹಾಗೂ ಕರಾಟೆ ಸೇರಿದಂತೆ ಒಟ್ಟು 28 ಕ್ರೀಡಾ ವಿಭಾಗದಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಆಯಾ ಕ್ರೀಡೆಯಲ್ಲಿ ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲಿ ಕ್ರೀಡಾಕೂಟವನ್ನು ಪ್ರತಿನಿಧಿಸಿದವರು ಅಥವಾ ವಿಜೇತರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರು. ಶೈಕ್ಷಣಿಕ ಅರ್ಹತೆ ಕನಿಷ್ಠ ಎಸ್ಎಸ್ಎಲ್ಸಿ ತೇರ್ಗಡೆಯಾಗಿರಬೇಕು. ಸಾಮಾನ್ಯ ವಯೋಮಿತಿ 18 ರಿಂದ 23 ವರ್ಷಗಳು. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ 100 ರೂಪಾಯಿ. ಹೆಚ್ಚಿನ ವಿವರಗಳಿಗೆ ಐಟಿಬಿಪಿ ವೆಬ್ಸೈಟ್ಗೆ ಭೇಟಿ ನೀಡಿ ಪಡೆದುಕೊಳ್ಳಬಹುದು. ವೆಬ್ಸೈಟ್ ವಿಳಾಸ itbpolice.nic.in. ಸುಪ್ರೀಂಕೋರ್ಟ್ನಲ್ಲಿ ಖಾಲಿ ಇರುವ 250 ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಗ್ರೂಪ್ ಬಿ ವೃಂದದ ನಾನ್ ಗೆಜೆಟೆಡ್ ಹುದ್ದೆಗಳಾಗಿದ್ದು ಅರ್ಜಿ ಸಲ್ಲಿಸಲು ಅಕ್ಟೋಬರ್ 28ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಕಲೆ, ವಿಜ್ಞಾನ, ವಾಣಿಜ್ಯ, ಎಂಜಿನಿಯರಿಂಗ್ ಸೇರಿದಂತೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಕಂಪ್ಯೂಟರ್ನಲ್ಲಿ ನಿಗದಿತ ಟೈಪಿಂಗ್ ಸ್ಪೀಡ್ ಹೊಂದಿರಬೇಕಾಗುತ್ತದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 30 ವರ್ಷ. ಎಸ್ಸಿ, ಎಸ್ಟಿ, ಇತರ ಹಿಂದುಳಿದ ವರ್ಗದ ಹಾಗೂ ಮಾಜಿ ಸೈನಿಕ, ಸ್ವಾತಂತ್ರ್ಯ ಹೋರಾಟಗಾರರ ಅವಲಂಬಿತ ಕುಟುಂಬದ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ಸಾಮಾನ್ಯ ಮತ್ತು ಒಬಿಸಿ ವರ್ಗದ ಅಭ್ಯರ್ಥಿಗಳು 1,500 ರೂಪಾಯಿ ಹಾಗೂ ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಲು ಅವಕಾಶವಿದೆ. 100 ಅಂಕಗಳಿಗೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ಕೇಳಲಾಗುವುದು. ಜನರಲ್ ಇಂಗ್ಲಿಷ್, ಜನರಲ್ ಆಪ್ಟಿಟ್ಯೂಡ್ ಮತ್ತು ಜನರಲ್ ನಾಲೆಜ್ಗೆ ಸಂಬಂಧಿಸಿದ ಪ್ರಶ್ನೆಗಳು ಇರಲಿವೆ. ಕಂಪ್ಯೂಟರ್ ಟೈಪಿಂಗ್ ಟೆಸ್ಟ್ ಮತ್ತು ಇಂಗ್ಲಿಷ್ ಭಾಷಾ ಜ್ಞಾನಕ್ಕೆ ಸಂಬಂಧಿಸಿದಂತೆ ವಿವರಣಾತ್ಮಕ ಮಾದರಿಯಲ್ಲಿ ಉತ್ತರಿಸಬೇಕಾಗುತ್ತದೆ. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರಿಗೆ ಸಂದರ್ಶನ ನಡೆಸಲಾಗುವುದು. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ 131 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಉಡುಪಿ, ಮೈಸೂರು ಹಾಗೂ ಶಿವಮೊಗ್ಗ. ಹೆಚ್ಚಿನ ವಿವರಗಳಿಗೆ www.sci.gov.in ಅನ್ನು ನೋಡಬಹುದು.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಈಗ ಕೆಲವು ಭಾವಗೀತೆಗಳು.

0: ಭಾವಗೀತೆಗಳನ್ನ ಕೇಳಿದ್ರೆ ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ದಿಕ್ಸೂಚಿ ಮುಂದಿನ ಸೋಮವಾರ ರಾತ್ರಿ 8 ಗಂಟೆಗೆ. ಯುವ ಶ್ರೋತೃಗಳಿಗೆಲ್ಲ ನಮಸ್ಕಾರ.
1: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಗೆಳತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ, ಆಕಾಶವಾಣಿ, ಮಡಿಕೇರಿ.

0: ಕೇಂದ್ರ ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
1: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ
0: ಬೆಳ್ಳಿ ಬಟ್ಟಲು. ಶ್ರೋತೃಗಳೇ ಗಮನಿಸಿ, ನಾಳೆ ಬೆಳಗ್ಗೆ 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ. ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ವೈಭವಿ ಪಿಎಸ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

ಆಕಾಶವಾಣಿ ಮಡಿಕೇರಿ, ಸಮಯ 8:30:26. ಈಗ ಗಜಲ್ಗಳನ್ನು ಕೇಳೋಣ. ಮೊದಲಿಗೆ ಗಾಯಕ ಭೂಪಿಂದರ್ ಸಿಂಗ್ ಮಿಥಾಲಿ ಸಿಂಗ್ ಅವರು ಹಾಡಿರುವ ಗಜಲ್, ರಚನೆ ಇಬ್ರಾಹಿಂ ಆಶ್ಕ್, ಸಂಗೀತ ಭೂಪಿಂದರ್ ಸಿಂಗ್.

ಇನ್ನು ಕೇಳಿ ಗಜಲ್ ಅನುರಾಧ ಪೌಡ್ವಾಲ್ ಹಾಗೂ ಪಂಕಜ್ ಉದಾಸ್ ಅವರ ಧ್ವನಿಯಲ್ಲಿ. ರಚನೆ ದಿಲೀಪ್ ತಾಹಿರ್, ಸಂಗೀತ ನೀಡಿದ್ದಾರೆ ಲಲಿತ್ ಸೇನ್.

ಇದುವರೆಗೆ ಗಜಲ್ಸ್ಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳೇ, ಈಗ ಸಮಯ 8:45 ಇನ್ನು ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದಿಂದ.

ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಜನಪದ ಗೀತೆಗಳನ್ನು ಕೇಳೋಣ. ಮೊದಲನೇ ಗೀತೆಯನ್ನ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ, ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್.

ಇದುವರೆಗೆ ಜನಪದ ಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 9:31. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲನೆಯ ಗೀತೆ ಸ್ಪರ್ಶ ಚಿತ್ರದ್ದು. ಹಾಡಿದ್ದಾರೆ ಪಂಕಜ್ ಉದಾಸ್ ಹಾಗೂ ಕವಿತಾ. ಸಾಹಿತ್ಯ ರಚನೆ ಆರ್ ಎನ್ ಜಯಗೋಪಾಲ್ ಅವರದ್ದು. ಸಂಗೀತ ನೀಡಿದ್ದಾರೆ ಹಂಸಲೇಖ.

ನಿನ್ನೆ ಪ್ರೀತಿಸುವೆ ಚಿತ್ರಕ್ಕಾಗಿ ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ. ರಚನೆ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥನ್.

ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಕೇಳಿ ಯಾರೇ ನೀನು ಚೆಲುವೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮತ್ತು ಸಂಗೀತ ಹಂಸಲೇಖಾ.

ಇನ್ನು ಕೇಳಿ ಅಮೃತವರ್ಷಿಣಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಸಾಹಿತ್ಯ ರಚನೆ ಕೆ ಕಲ್ಯಾಣ್ ಅವರದ್ದು, ಸಂಗೀತ ನೀಡಿದ್ದಾರೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜೋಡಿ ಹಕ್ಕಿ ಚಿತ್ರದ ಗೀತೆ ಎಲ್ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ಮತ್ತು ಸಂಗೀತ ವಿ ಮನೋಹರ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 10:02:33. ಕಾಡುವ ಹಾಡುಗಳು, ಹಳೆಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆರಂಭದಲ್ಲಿ ಕೇಳೋಣ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮಾನಸ ಸರೋವರ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜಿಎಸ್ ಶಿವರುದ್ರಪ್ಪ ಅವರದ್ದು. ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಓ ಕೌಂತಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಸಾಹಿತ್ಯ ರಚನೆ ರಾಜಾ ಮೆಹದಿ ಅಲಿಖಾನ್ ಅವರದ್ದು. ಸಂಗೀತ ನೀಡಿದ್ದಾರೆ ಮದನ್ ಮೋಹನ್.

ಶ್ರೋತೃಗಳೇ ಗಮನಿಸಿ, ಈ ಕಾರ್ಯಕ್ರಮದ ನಂತರ ಅಂದರೆ 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಗಾಥಾ ಚಲ್ ಕಾರ್ಯಕ್ರಮ ಮೂಡಿಬರಲಿದೆ. ಬನ್ನಿ ಕಾಡುವ ಹಾಡುಗಳು ಕಾರ್ಯಕ್ರಮಗಳಲ್ಲಿ ಇನ್ನು ಕೇಳೋಣ ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ರಚನೆ ಆರ್ ಎನ್ ಜಯಗೋಪಾಲ್ ಅವರದ್ದು. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಮಡಿಲಲ್ಲಿ ಎಂದಿಗೂ ಇರಬೇಕು, ನಮಗೆ ಬೇರೇನು ಬೇಕಿಲ್ಲ.
1: ಬಂದಾಗ ಪ್ರೇಮ
0: ಮುಂಜಾನೆ ಮಂಜಂತೆ
1: ಜಗವ

ಇನ್ನು ಕೇಳೋಣ ಸಾಜನ್ ಚಿತ್ರದ ಗೀತೆ ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ಸಮೀರ್ ಅವರದ್ದು, ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಇದುವರೆಗೆ ಕಾಡುವ ಹಾಡುಗಳು. ಹಳೆಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಶ್ರೋತೃಗಳೇ, ಈಗ ಸಮಯ 10:30. ಇನ್ನು ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಗಾಥಾ ಚಲ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಶ್ರೋತೃಗಳೇ, ಈಗ ಸಮಯ 11:15. ನಾನು ಮಲಗಿ ನಿದ್ರಿಸಿ ಕನಸು ಕಂಡೆ. ಆಗ ಬದುಕು ಒಂದು ಸಂಭ್ರಮ ಎಂದು ನನಗೆ ಕಾಣಿಸಿತು. ನಾನು ಎಚ್ಚೆತ್ತು ಹೊರ ಜಗತ್ತನ್ನು ಕಂಡೆ. ಆಗ ಬದುಕು ಸೇವಿಗಾಗಿ ಇರುವ ಒಂದು ಅವಕಾಶ ಎಂದು ನನಗೆ ಕಾಣಿಸಿತು. ಕಂಡ ಕನಸುಗಳನ್ನು ನಾನು ಆಚರಣೆಗೆ ತಂದೆ. ಎಲ್ಲ ಆಕಾಂಕ್ಷೆಗಳು ಕೈವಶವಾದವು. ಆಗ ಬದುಕು ಆನಂದಮಯ ಎಂದು ನನಗೆ ಕಾಣಿಸಿತು ಎಂದಿದ್ದಾರೆ ರವೀಂದ್ರನಾಥ ಠಾಕೂರ್.

ಶ್ರೋತೃಗಳೇ ಗಮನಿಸಿ, ನಾಳೆ ಬೆಳಗ್ಗೆ 6:10 ದೀಪಾಮೃತ ಅರಿವಿಗೊಂದು ಹಂತ, 6:40 ಭಾವಲಹರಿ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್, ಬೆಳಗ್ಗೆ 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ, ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ವೈಭವಿ ಪಿಎಸ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಂಗೀತದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಮಹಿಳೆ ಹಾಗೂ ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದೆ ಡಾಕ್ಟರ್ ಆರ್ಎನ್ ಶ್ರೀಲತಾ ಅವರೊಂದಿಗಿನ ಮಾತುಕತೆ, ಪ್ರಸ್ತುತಿ ದಿಗ್ವಿಜಯ್ ಬಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ರಕ್ತಸ್ರಾವ, ಈ ವಿಷಯ ಕುರಿತಂತೆ ಕೆಎಂಸಿಆರ್ಐನಲ್ಲಿ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿರುವ ಡಾಕ್ಟರ್ ಸಹನಾ ಕಿತ್ತೂರ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ. 4:00 ಕೊಡಗಿನ ಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:50 ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಅನುಭವಗಳನ್ನು ಕುರಿತು ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ಮಂದ್ರೀರ ತೇಜಸ್ ನಾಣಯ್ಯ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾತ್ರಿ 8:00 ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ತವರ ಸಿರಿಯ ನೆನಪು, ಪ್ರಸ್ತುತಿ ಮತ್ತು ನಿರ್ವಹಣೆ ಶಕುಂತಲಾ ಎಂ. 8:30 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಕಟ್ರತನ ಲಲಿತಾ ಅಯ್ಯಣ್ಣ ಅವರು ಬರೆದಿರುವ ಹೆದ್ರಿಕೆನ ಭೂತ, ಪ್ರಸ್ತುತಪಡಿಸುತ್ತಾರೆ ಪುದಿಯ ನೆರವನ ಸ್ವಾತಿ ಲಿಶಿತ್. ನಂತರ ಅರೆಭಾಷೆ ಗೀತೆ ಕೇಳಲಿದ್ದೀರಿ.

0: ಪ್ಲಾಸ್ಟಿಕ್ ಚೀಲದಂತಹ ಮಣ್ಣಿನಲ್ಲಿ ಕರಗದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಮನಬಂದಂತೆ ಬಿಸಾಡುವುದು ಬೇಡ.
1: ಪ್ಲಾಸ್ಟಿಕ್ ಚೀಲಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಷ್ಟೇ ಅಲ್ಲ, ಜೀವರಾಶಿಗೂ ಮಾರಕ.
0: ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ,
1: ಅವು ಮುಂದಿನ ಪೀಳಿಗೆಗೂ ಲಭ್ಯವಾಗುವಂತೆ ಉಳಿತಾಯ ಮಾಡಿ.
0: ಇದು ಪ್ರತಿ ಪ್ರಜ್ಞಾವಂತ ಪ್ರಜೆಯ ಜವಾಬ್ದಾರಿಯಾಗಲಿ.